ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 4ನೇ ದಿನ ಅಂದರೆ 2026 ಇಸವಿ ಮೇ ತಿಂಗಳ 25ನೇ ತಾರೀಕು ಸೋಮವಾರ. ಈಗ ಸಮಯ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಹಾಗೂ ಇಂದು ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ. 7:15 ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಕಲಬುರಗಿ. ಕಲಬುರಗಿ ಕೇಂದ್ರದ ಕೊಡುಗೆ. 7:20 ಭಾವಗೀತೆಗಳು ಚೇತನಾ ನಾಗರಾಜ ಅವರಿಂದ. 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆಪಲ್. 11:00 ಸವಿನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. ಕಥೆ ಮತ್ತು ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ ಮಧುರ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಪ್ರೀ ಎಕಲಾಪ್ಸಿಯ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರಿಂದ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದು ಸಂಜೆ 5:00 ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:50 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. ಸಮಯ ಸಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ಭಾವಗೀತೆಗಳು ಶ್ರೀಕಾಂತ ಕುಲಕರ್ಣಿ ಅವರಿಂದ. 9:30 ಹಿಂದೂಸ್ತಾನಿ ಶಾಸ್ತ್ರ

ಗೀತೆಯ ಪ್ರಾರಂಭದಲ್ಲಿ ಉಗಭೋಗದೊಂದಿಗೆ ಮನೆಯೊಳಗಾಡು ಗೋವಿಂದ ನೆರೆ ಮನೆಗಳಿಗೆ ಏಕೆ ಪೋಗುವೆಯೋ ರಂಗ, ಪುರಂದರದಾಸರ ಈ ರಚನೆಯನ್ನು ಅರ್ಚನಾ ಸಿರಸಿಯವರ ಧ್ವನಿಯಲ್ಲಿ ಕೇಳೋಣ. ವಯಲಿನ್ ಜನಾರ್ದನ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ, ವೀಣಾ ಎಂಆರ್ ಮಂಜುಳಾ ಅವರದಾಗಿದೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು. ಬಸವಣ್ಣನವರ ಒಂದು ವಚನ ಕೇಳೋಣ. ಮಾಡಿ ಮಾಡಿ ಕೆಟ್ಟರು. ಹಾಡಿದ್ದಾರೆ ಲಾವಣ್ಯ ದಿನೇಶ್.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:30 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳುವಿರಿ.
1: ಗುರುಪದೇಶ ಮಂತ್ರವೈದ್ಯ ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ, ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಭವರೋಗವೆಂದರೆ ಐಹಿಕ ವಸ್ತುಗಳಲ್ಲೇ ತಲ್ಲೀನವಾಗುವುದು, ವಸ್ತು ಮೋಹಿಯಾಗಿಯೇ ಬದುಕುವುದು. ಇಡೀ ಮಾನವ ಕುಲಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನಗೆ ಮಾತ್ರ ಲಾಭವಾಗಬೇಕು ಎಂಬ ಮನೋಭಾವವನ್ನು ಹೊಂದುವುದು, ಅಂಥ ಲಾಭಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುವುದು, ಸ್ವಾರ್ಥವೇ ಜೀವನ ವಿಧಾನವಾಗುವುದು ಮತ್ತು ಹೆಣ್ಣು ಹೊನ್ನು ಮಣ್ಣು ಎಂಬ ತೀವ್ರತೆಯಲ್ಲೇ ಬದುಕುವುದು. ಬಸವಣ್ಣನವರು ಇಂಥ ಭವರೋಗವನ್ನು ಕಳೆಯುವ ವಿಧಾನವನ್ನು ತಿಳಿಸುತ್ತಾರೆ. ಈ ಭವರೋಗದ ಕಾರಣವನ್ನು ಕಂಡುಹಿಡಿಯುವವರು ಗುರು. ಆತನ ಉಪದೇಶ ಮಂತ್ರ ವೈದ್ಯನ ಕೆಲಸ ಮಾಡುತ್ತದೆ, ಅಂದರೆ ಭವರೋಗದ ಮೂಲಗಳನ್ನು ತಿಳಿಸುತ್ತದೆ. ರೋಗದ ಮೂಲ ತಿಳಿಯದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗದು. ಹಾಗೆಯೇ ಭವರೋಗ ನಿವಾರಣೆಗೆ ಕಾರ್ಯೋನ್ಮುಖರಾಗುವ ಮೊದಲು ಜಂಗಮರು ಗುರುಪದೇಶವನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಜಂಗಮರು ಅಂದರೆ ಶರಣ ತತ್ವಗಳನ್ನು ಜನಮನದಲ್ಲಿ ಬೇರೂರುವಂತೆ ಪ್ರಚಾರ ಮಾಡುವವರು. ಇವರು ಗುರುಪದೇಶದ ಮೂಲಕ ಸಮತಾ ಸಮಾಜ ನಿರ್ಮಾಣಕ್ಕಾಗಿ ಇಡೀ ಬದುಕನ್ನು ಸವೆಸುವವರು. ಸಮಾಜದ ಹೊಲಸನ್ನು ತೊಳೆಯುವಲ್ಲಿ ಶರಣರ ವಚನಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅಂತೆಯೇ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಆದ್ದರಿಂದ ಸಮಾಜವನ್ನು ಸುಧಾರಿಸುವುದು ಎಂದರೆ ಸಮಾಜದೊಳಗಿನ ಜನರನ್ನು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಿಸುವುದು ಎಂಬುದನ್ನು ಬಸವಣ್ಣನವರು ಕಂಡುಹಿಡಿದರು. ಗುರುವಾದವನು ವ್ಯಕ್ತಿ ಮತ್ತು ಸಮಾಜದ ಸ್ವಚ್ಛತೆಯ ಮಂತ್ರಗಳನ್ನು ನುಡಿಯುತ್ತಾನೆ, ಜಂಗಮ ಅವುಗಳನ್ನು ಕಾರ್ಯಗತಗೊಳಿಸುತ್ತಾನೆ. ಹೀಗೆ ಪ್ರತಿಯೊಬ್ಬರೂ ತಮ್ಮನ್ನು ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುತ್ತಾ ಆತ್ಮಗೌರವದೊಂದಿಗೆ ಬದುಕುವಂಥ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಬಹುದೊಡ್ಡ ಗುರಿಯಾಗಿತ್ತು. ವಸ್ತು ಮೋಹದಿಂದ ಬರುವ ಭವರೋಗವನ್ನು ಹಚ್ಚಿಕೊಂಡ ಆತನಿಗೆ ಭವಿ ಎಂದು ಕರೆಯುತ್ತಾರೆ. ಭವರೋಗದಿಂದ ಮುಕ್ತನಾದವನೇ ಭಕ್ತ. ಭಕ್ತನು ವಸ್ತು ಮೋಹಿಯಾಗಿರುವುದಿಲ್ಲ, ಆದರೆ ಆತ ಪರವಸ್ತು ಮೋಹಿಯಾಗಿರುತ್ತಾನೆ. ಪರವಸ್ತು ಎಂದರೆ ಮೂಲ ಚೈತನ್ಯ ಸ್ವರೂಪನಾದ ದೇವರು. ಆ ದೇವರ ಸಂಕೇತವೇ ಲಿಂಗ. ಹೀಗೆ ಲಿಂಗ ಮೋಹಿಯಾದ ಭಕ್ತನು ವಸ್ತು ಮೋಹದಿಂದ ಹೊರಬಂದು ದಾಸೋಹಿಯಾಗುತ್ತಾನೆ. ದಾಸೋಹಿ ಅಂದರೆ ಜಗತ್ತಿನ ವಸ್ತುಗಳೆಲ್ಲ ಸಕಲ ಜೀವಾತ್ಮರಿಗೆ ಸೇರಿದವು ಎಂಬುದರಲ್ಲಿ ಅಚಲ ನಂಬಿಕೆಯುಳ್ಳವನು. ಕಾಯಕದಿಂದ ಪಡೆದದ್ದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುವವನು, ಅದನ್ನು ದೇವರ ಸ್ವತ್ತೆಂದು ಭಾವಿಸಿ ಹಿತಮಿತವಾಗಿ ಬಳಸುವವನು. ಸಮಾಜವೆಂಬುದು ದೇವರ ಕಾಣುವ ರೂಪ ಎಂದು ತಿಳಿದವನು. ಕಾಯಕದಿಂದ ಬಂದ ಹೆಚ್ಚಿನದನ್ನು ತನಗಾಗಿ ಕೂಡಿಸಿ ಇಡದೆ ದಾಸೋಹದ ಮೂಲಕ ಸಮಾಜವೆಂಬ ದೇವರಿಗೆ ಅರ್ಪಿಸುವವನು. ಹೀಗೆ ಸಕಲ ಜೀವಾತ್ಮರು ಆನಂದಮಯವಾಗಿರಲಿ ಎಂಬ ಆಶಯದೊಂದಿಗೆ ಕ್ರಿಯಾಶೀಲವಾಗಿ ಬದುಕುವವನು. ಗುರುಪದೇಶವೆಂಬುದು ಮಂತ್ರವೈದ್ಯ ಇದ್ದ ಹಾಗೆ. ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದ ಮುಂತಾದ ಅಸಮಾನತೆಯ ರೋಗಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಗುರಿಯಾಗಿತ್ತು. ಅನುಭಾವವೆಂಬುದು ಮೂಲ ಚೈತನ್ಯದ ಅರಿವಿನಿಂದ ಉಂಟಾಗುವಂಥದ್ದು. ಅನುಭವವೆಂಬುದು ವಸ್ತುವಿನ ಪ್ರಜ್ಞೆಯಿಂದ ಬರುವಂಥದ್ದು. ಚೈತನ್ಯಮಯವಾದ ಅನುಭಾವದ ಜಗತ್ತಿನಲ್ಲಿ ಸರ್ವಸಮತ್ವ ಭಾವವಿರುತ್ತದೆ. ವಸ್ತುಮಯವಾದ ಅನುಭವ ಜಗತ್ತಿನಲ್ಲಿ ವಸ್ತು ಮೋಹವಿರುತ್ತದೆ. ವಸ್ತುವಿನಲ್ಲಿ

0: ಕೂಡ ಚೈತನ್ಯವಿದೆ. ಆದ್ದರಿಂದ ವಸ್ತು ಜಗತ್ತಿನಲ್ಲಿ ಕೂಡ ಚೈತನ್ಯದ ಜಗತ್ತಿನ ಸರ್ವ ಸಮತ್ವ ಭಾವ ತರಲು ಸಾಧ್ಯ ಎಂಬುದು ಬಸವಾದಿ ಪ್ರಮಥರ ಅಚಲ ನಂಬಿಕೆಯಾಗಿದೆ.
1: ಇದುವರೆಗೂ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 6:35:07 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವೇಶತೀರ್ಥ ಸ್ವಾಮೀಜಿ ಅಂದರೆ ಥಟ್ಟನೆ ಗೊತ್ತಾಗದೇ ಇರಬಹುದು, ಆದರೆ ಪೇಜಾವರ ಮಠಾಧೀಶರು ಅಂದರೆ ವಿಶ್ವೇಶತೀರ್ಥರೇ ಅನ್ನುವಷ್ಟು ಎಲ್ಲರಿಗೂ ಸುಪರಿಚಿತ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಎಲ್ಲರೂ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಜ್ಞಾನ ಪಡೆಯಿರಿ ಅಂತ ಕರೆ ನೀಡಿದವರು. ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ 32ನೇ ಯತಿಗಳು. ದೀನ ದಲಿತರಿಗಾಗಿ ವಿಶ್ವೇಶತೀರ್ಥರು ಮರುಗಿದರು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಸರಳ ಮಾತುಗಳು ಪ್ರಭಾವಶಾಲಿಯಾಗಿರುತ್ತಿದ್ದುವು. ಎಲ್ಲ ವರ್ಗದವರನ್ನು ತಮ್ಮತ್ತ ಸೆಳೆದರು ವಿಶ್ವೇಶತೀರ್ಥ ಸ್ವಾಮೀಜಿ. ಅವರು ಆಕಾಶವಾಣಿಗೆ ಬಂದಿದ್ದರು. ಪುರಂದರದಾಸರ ಬಗ್ಗೆ ಒಂದು ಭಾಷಣವನ್ನ ಮಾಡಿದ್ರು. ಇದು 1964 ಧ್ವನಿ ಮುದ್ರಣ. ಕೇಳೋಣ ವಿಶ್ವೇಶತೀರ್ಥರ ಧ್ವನಿ.
2: ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವ್ಯಕ್ತಿತ್ವದ ಪೂರ್ಣ ವಿಕಾಸ ಹಾಗೂ ವಿಶ್ವದ ಸುವ್ಯವಸ್ಥಿತ ವ್ಯವಹಾರಗಳಿಗೆ ಭಗವಂತನಲ್ಲಿ ಭಕ್ತಿಯು ಮೂಲಸೂತ್ರವೆನಿಸಿದೆ. ಶಾಸ್ತ್ರವು ಸಾರಿದ ಈ ಭಕ್ತಿಯ ಸಂದೇಶವು ಸಾಮಾನ್ಯ ಜನತೆಗೆ ಸಹಜವಾಗಿ ದುರ್ಗಮವಾಗಿರುವುದು. ಈ ಭಕ್ತಿಗಂಗೆಯನ್ನು ಶಾಸ್ತ್ರದ ಶಿಖರದಿಂದ ಸಾಮಾನ್ಯ ಜನತೆಯ ಬಯಲು ಮೈದಾನಕ್ಕೆ ಇಳಿಸಿದ ಭಗೀರಥರೆಂದರೆ ನಮ್ಮ ದೇಶದ ಸಾಧುವರೇಣ್ಯರೆಂದು ಹೇಳಬಹುದು. ಪುರಂದರದಾಸರು ಇಂತಹ ಮಹಾಮಹಿಮರಲ್ಲಿ ಅಗ್ರಗಣ್ಯರಾಗಿರುವರು. ಇವರು ನಾಡಿನ ಸಾಮಾನ್ಯ ಜನರ ಸಂಪರ್ಕವನ್ನು ಬೆಳೆಸಿ ಅವರ ಮನೆ ಮನೆಗೂ ಹೋಗಿ ಮೂಲೆ ಮೂಲೆಗಳಲ್ಲಿಯೂ ಭಕ್ತಿಯ ಬೆಳಕನ್ನು ಬೆಳಗಿಸಿದ್ದಾರೆ. ಬಹು ಸುಂದರಗಳಾದ ನುಡಿಗಳಿಂದ ಜನರ ಮನವನ್ನು ಕಲುಕಿ ಅಲ್ಲಿ ಭಕ್ತಿಯ ಚಿಲುಮೆಯನ್ನೆಬ್ಬಿಸಿರುವರು. ಪ್ರಪಂಚದಿಂದ ಅವರ ದೃಷ್ಟಿಯನ್ನು ತಿರುಗಿಸುವುದು ಅವಶ್ಯವಿರುವುದು. ವಿಷಯ ತೃಷ್ಣೆ ಹಾಗೂ ಭೋಗಾಸಕ್ತಿ ಇರುವಾಗ ಪರಮಾತ್ಮನ ಆಕರ್ಷಣೆಗೆ ಮಾನವನು ಒಳಗಾಗಲಾರ. ಈ ದೃಷ್ಟಿಯಿಂದ ಲೌಕಿಕ ವಿಷಯಗಳಲ್ಲಿರುವ ದೋಷಗಳನ್ನು ಹಿಡಿದೆತ್ತಿ ಅದರಲ್ಲಿ ಹೇಯಭಾವವನ್ನು ಬೆಳೆಸುವ ಹಾಡುಗಳನ್ನು ಸಂತರು ಹಾಡಿರುತ್ತಾರೆ. ಪುರಂದರದಾಸರು ಇಂತಹ ಹಾಡುಗಳನ್ನು ವಿಶೇಷವಾಗಿ ರಚಿಸಿ ಜನರನ್ನು ಭೋಗ ವಿಮುಖರನ್ನಾಗಿ ಮಾಡಲು ಶ್ರಮಿಸಿರುವರು. ಆದರೆ ಪ್ರಪಂಚದಿಂದ ಜನತೆಯು ಪೂರ್ಣ ವಿಮುಖರಾಗುವುದು ಪುರಂದರದಾಸರಿಗೆ ಸಮ್ಮತವಲ್ಲ. ಅವರು ದೋಷಯುಕ್ತವಾದ ಈ ಪ್ರಪಂಚದಲ್ಲಿ ನಾವು ಇದ್ದರೂ ಒಳ್ಳೆಯ ಎಚ್ಚರಿಕೆಯಿಂದ ವರ್ತಿಸಿ ಯೋಗ್ಯ ಜೀವನವನ್ನು ಸಾಗಿಸಬೇಕೆಂದು ಸಾರಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು ಎಂಬ ಅವರ ಹಾಡು ಜನತೆಯಲ್ಲಿ ಸುಪ್ರಸಿದ್ಧವಾಗಿದೆ. ಇರಬೇಕು, ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಂತೆ ಎಂದು ಆಸಕ್ತಿವಶರಾಗದೆ ಜಗತ್ತಿನಲ್ಲಿ ನಾವು ಜೀವನ ನಡೆಸಬೇಕೆಂದು ಹೇಳಿ ತ್ಯಾಗಭೋಗಗಳ ಸಮನ್ವಯವನ್ನು ತೋರಿಸಿರುವರು. ಜನರು ಪ್ರಪಂಚ ವಿಮುಖರೂ ಆಗಬಾರದು, ಪ್ರಪಂಚದಲ್ಲಿ ಅತ್ಯಂತ ಆಸಕ್ತರೂ ಆಗಬಾರದು ಎಂಬ ಸುವರ್ಣ ಮಾಧ್ಯಮವನ್ನು ಅವರು ತೋರಿರುವರು. ಭಗವದ್ಭಕ್ತರೆಂದು ಹೇಳಿಕೊಳ್ಳುವವರು ಅನೇಕ ದುರ್ಗುಣ ಅನೀತಿಗಳಿಗೆ ಒಳಗಾಗಿ ಜನತೆಗೆ ಕೆಟ್ಟ ಆದರ್ಶವನ್ನು ತೋರುವುದನ್ನು ಪುರಂದರದಾಸರು ಸಹಿಸುವುದಿಲ್ಲ. ಇಂತಹ ಡಾಂಭಿಕತನವನ್ನು ತಮ್ಮ ಹಾಡುಗಳಲ್ಲಿ ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. ಭಕ್ತಿಯು ಸಹಜವೂ ನಿರ್ಮಲವೂ ಆಗಿರಬೇಕು. ಭಕ್ತಿಯ ಪ್ರದರ್ಶನವನ್ನು ಮಾಡಿ ಒಳಗೊಳಗೆ ದುರ್ನೀತಿಗೆ ಒಳಗಾದ ಮಿಥ್ಯಾಚಾರನನ್ನು 100 ಹಾಡುಗಳಲ್ಲಿ ಅತ್ಯಂತ ಸ್ಪಷ್ಟ ಹಾಗೂ ಕಠೋರ ಭಾಷೆಯಲ್ಲಿ ಖಂಡಿಸಿರುವುದು ಪುರಂದರದಾಸರ ಜೀವನ ಪರಿಶುದ್ಧತೆಯ ಶ್ರೇಷ್ಠ ನಿದರ್ಶನವಾಗಿದೆ. ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು, ಉದರ ವೈರಾಗ್ಯವಿದು ಎಂದು ಪ್ರದರ್ಶನದ ಬಾಹ್ಯಾಚಾರಗಳನ್ನು ಬಲವಾಗಿ ಜರೆದಿದ್ದಾರೆ. ತೊಗಲಿನ ದೇಹಕ್ಕೆ ಗೋಪಿಗಂಧ ತೇದುಕೊಂಡು ರೋಗ ಬಂದ ಎಮ್ಮೆಯ ಹಾಗೆ ಬರೆದುಕೊಂಬ ಮನುಜನಿಗೆ ಎಂದು ನೀತಿ ಸದ್ಗುಣ ಹಾಗೂ ಭಕ್ತಿ ಇಲ್ಲದೆ ಧರಿಸಿದ ಧಾರ್ಮಿಕ ವೇಷಗಳನ್ನು ಎಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಹಾಕುವುದು ಸಾಧುವೇಷ, ಸಾಕುವುದು ಹಲವು ದೋಷ. ಪೂಜೆಯಾತಕೋ ಮನುಜ, ಪೂಜೆಯಾತಕ

0: ಎಂದು ಭೂತ ಪ್ರೇಮ ಸದ್ಗುಣಗಳಿಲ್ಲದೆ ಮಾಡುವ ಭಗವತ್ ಪೂಜೆಯನ್ನು ಪೂಜೆಯೇ ಅಲ್ಲವೆಂದು ಪ್ರತಿಪಾದಿಸಿರುವರು. ಶ್ರೀ ಪುರಂದರದಾಸರು ಕನ್ನಡಿಗರ ಹಾಗೂ ಭಾರತೀಯ ಜನತೆಯ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಂದೇಶವು ಭಾರತೀಯ ಜನತೆಯಲ್ಲಿ ಪ್ರವಾಹಿತವಾಗಿ ಅವರ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯಗಳು ಉದಯವಾಗಲಿ ಎಂದು ಆಶಿಸುವೆವು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಯತಿಗಳಾದ ವಿಶ್ವೇಶತೀರ್ಥರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆ. ವೃಂದಗಾನದಲ್ಲಿದೆ ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ. ರಚನೆ ಡಿಎಸ್ ಕರ್ಕಿ ಅವರದಾಗಿದೆ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.

0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಆಕಾಶವಾಣಿ ರೈತರಿಗೆ ಸಲಹೆ.
2: ನೆಲ್ಲಿಕಾಯಿಯನ್ನ ಉತ್ತಮ ಯಕೃತ್ ಟಾನಿಕ್ ಆಗಿ ಬಳಸ್ತಾರೆ. ಈ ಬೆಳೆಯನ್ನ ಹಲವಾರು ಔಷಧಿಗಳ ತಯಾರಿಕೆಯಲ್ಲಿ ಮತ್ತು ಕೇಶವರ್ಧಕದಲ್ಲಿ ಉಪಯೋಗಿಸಲಾಗುತ್ತೆ. ಬೆಟ್ಟದ ನೆಲ್ಲಿಯ ತಳಿಗಳು ಬನಾರಸಿ, ಚಕ್ಕಯ್ಯ, ಫ್ರಾನ್ಸಿಸ್, ಎನೆ 4 ಕೃಷ್ಣ, ಎನೆ 5 ಕಾಂಚನ್, ಎನೆ 6, ಎನೆ 7, ಎನೆ 10 ಮತ್ತು BSR-1 ಭವಾನಿಸಾಗರ್ ಇವು ತಳಿಗಳಾಗಿವೆ. ಬೆಟ್ಟದ ನೆಲ್ಲಿಯ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದೆಂದರೆ ಲಘು ಮಣ್ಣಿನಿಂದ ಜೇಡಿ ಮಣ್ಣುಗಳವರೆಗೆ ವಿವಿಧ ಮಣ್ಣುಗಳಲ್ಲಿ ಬೆಟ್ಟದ ನೆಲ್ಲಿಯನ್ನು ಬೆಳಿಬೋದು. ಈ ಬೆಳೆಯನ್ನು ಒಣ ಪ್ರದೇಶದಲ್ಲಿ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಲವಣವಿರುವ ಮಣ್ಣಿನಲ್ಲೂ ಸಹ ಬೆಳಿಬೋದಾಗಿದೆ. ಬೆಟ್ಟದ ನೆಲ್ಲಿಯ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಸಸಿಗಳು 200, ಕೊಟ್ಟಿಗೆ ಗೊಬ್ಬರ 4 ಟನ್ನು, ರಾಸಾಯನಿಕ ಗೊಬ್ಬರಗಳು ಸಸಾರಜನಕ 90 ಕಿಲೋಗ್ರಾಂ, ರಂಜಕ 120 ಕಿಲೋಗ್ರಾಂ ಮತ್ತು ಪೊಟ್ಯಾಶ್ 50 ಕಿಲೋಗ್ರಾಂ. ಬೆಟ್ಟದ ನೆಲ್ಲಿಯ ನಾಟಿ ಸಸಿಗಳು ಸಸಿಗಳನ್ನು ಮಳೆಗಾಲದಲ್ಲಿ 4.5 meter ಮತ್ತು 4.5 meter ಅಂತರದಲ್ಲಿ ನಾಟಿ ಮಾಡಬೇಕು. ಕೊಯ್ಲು ಮತ್ತು ಇಳುವರಿಯ ಸಮಯ ನಾಟಿ ಮಾಡಿದ ಸುಮಾರು 4-5 ವರ್ಷಗಳ ನಂತರ ಈ ಬೆಳೆಯು ಕಾಯಿ ಬಿಡಲು ಪ್ರಾರಂಭಿಸುತ್ತದೆ. ಚೆನ್ನಾಗಿ ಬೆಳೆದ 10 ವರ್ಷದ ಒಂದು ಮರದಿಂದ ಸುಮಾರು 50-70 ಕಿಲೋಗ್ರಾಂ ಕಾಯಿಗಳನ್ನು ಕೊಯ್ಲು ಮಾಡಬಹುದಾಗಿದೆ. ಮಧುನಾಶಿನಿ. ಮಧುಮೇಹ ರೋಗ ನಿವಾರಕ ಗಿಡವೆಂದು ಪ್ರಚಲಿತವಾಗಿರುವ ಮಧುನಾಶಿನಿ ಒಂದು ಔಷಧೀಯ ಗುಣವುಳ್ಳ ಬಳ್ಳಿಯಾಗಿದೆ. ಈ ಬೆಳೆಯನ್ನು ವಿವಿಧ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಚೆನ್ನಾಗಿ ನೀರು ಬಸಿದು ಹೋಗುವ ಕೆಂಪು ಗೋಡು ಮಣ್ಣು ಅಥವಾ ಕಡಿಮೆ ಆಳದ ಮಧ್ಯಮ ಕಪ್ಪು ಮಣ್ಣು ಸೂಕ್ತವಾಗಿರುತ್ತೆ. ಬೇಸಾಯ ಸಾಮಗ್ರಿಗಳು ಸಸಿಗಳು 900, ಬೀಜದಿಂದ ಅಭಿವೃದ್ಧಿಪಡಿಸಲು 8-1200 grams, ಕೊಟ್ಟಿಗೆ ಗೊಬ್ಬರ 2 tons, ರಾಸಾಯನಿಕ ಗೊಬ್ಬರಗಳು ಸಾರಜನಕ 35 kilograms, ರಂಜಕ 25 kilograms ಮತ್ತು ಪೊಟ್ಯಾಶ್ 15 kilograms ಬೇಕಾಗುತ್ತದೆ. ನಾಟಿ ಸಮಯ ಜೂನ್ ಅಥವಾ ಜುಲೈ ತಿಂಗಳಲ್ಲಿ 2.5 meter ಅಂತರದಲ್ಲಿ ನಾಟಿ ಮಾಡಬೇಕು. ಇದು ಬಳ್ಳಿಯಾದದ್ದರಿಂದ ಆಸರೆಯನ್ನೊದಗಿಸಿ ಬಳ್ಳಿ ಹಬ್ಬುವಂತೆ ಮಾಡಬೇಕು. ನಾಟಿ ಮಾಡಿದ 2 ವರ್ಷಗಳ ನಂತರ ಈ ಬಳ್ಳಿಯು ಕೊಯ್ಲಿಗೆ ಬರುತ್ತೆ. ಪ್ರತಿ ಬಳ್ಳಿಗೆ ಸರಾಸರಿ 5-6 kilograms ಒಣ ಎಲೆ ಇಳುವರಿ ದೊರೆತದೆ. ಪ್ರತಿ ಎಕರೆಗೆ 400-700 kilograms ಒಣ ಎಲೆಯ ಇಳುವರಿ ದೊರೆತದೆ. ಒಂದು ಸಲ ನಾಟಿ ಮಾಡಿದ ಬಳ್ಳಿಯಿಂದ 10-15 ವರ್ಷಗಳವರೆಗೆ ಇಳುವರಿ ಪಡಿಬೋದು. ಮಾಕಂದಿ ಬೇರು. ಮಾಂಗನಿ ಬೇರು ಅಥವಾ ಮಾಕಂದಿ ಬೇರು ಒಂದು ಔಷಧೀಯ ವಾಣಿಜ್ಯ ಬೆಳೆಯಾಗಿದೆ. ಇದನ್ನು ರಕ್ತದೊತ್ತಡ, ದೃಷ್ಟಿದೋಷ, ಅಸ್ತಮ, ಹೃದಯ ರೋಗ ಮತ್ತು ಕೆಲವು ಕ್ಯಾನ್ಸರ್ಕಾರಕ ರೋಗಗಳ ಚಿಕಿತ್ಸೆಯಲ್ಲಿ ಉಪಯೋಗಿಸಲಾಗುತ್ತೆ. ಮಾಕಂದಿ ಬೇರಿನ ತಳಿಗಳು K8. ಚೆನ್ನಾಗಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ಮಾಕಂದಿ ಬೇರು ಬೆಳೆಯಲು ಸೂಕ್ತವಾಗಿದೆ. ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ತುಂಡುಕಡ್ಡಿಗಳು 33,000, ಕೊಟ್ಟಿಗೆ ಗೊಬ್ಬರ 15 tons, ರಾಸಾಯನಿಕ ಗೊಬ್ಬರಗಳು ಸಾರಜನಕ 15 kilograms, ರಂಜಕ 25 kilograms ಮತ್ತು ಪೊಟ್ಯಾಶ್ 20 kilograms. ನಾಟಿಯ ಸಮಯ ಜೂನ್ ಅಥವಾ ಜುಲೈ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ 60 cm ಅಂತರದ ಸಾಲುಗಳಲ್ಲಿ 20 cm ಅಂತರವಿಟ್ಟು ನಾಟಿ ಮಾಡಬೇಕು. ಕೊಯ್ಲು ಮತ್ತು ಇಳುವರಿ. ನಾಟಿ ಮಾಡಿದ 5-6 ತಿಂಗಳಲ್ಲಿ ಬೆಳೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಎಕರೆಗೆ 700-1000 kilograms ಒಣಗಿದ ಬೇರುಗಳನ್ನು ಪಡಿಬೋದು. ಲೋಳೆಸರ. ಲೋಳೆಸರವನ್ನು ವಿರೇಚಕ, ಬೊಜ್ಜು ನಿವಾರಕ ಔಷಧಿಗಳಲ್ಲಿ, ತ್ವಚೆಯನ್ನು ಒದ್ದೆಯಾಗಿಡುವ, ಗಾಯವನ್ನು ಉಪಶಮನಗೊಳಿಸುವ, ಮೃದುಕಾರಕವಾಗಿ ಹಾಗೂ ಕಾಂತಿವರ್ಧಕವಾಗಿಯೂ ಹೇರಳವಾಗಿ ಬಳಸಲಾಗುತ್ತೆ. ಇದು ಒಂದು ಗಡುಸಾದ ಸಸ್ಯವಾಗಿದ್ದು ಸಾಮಾನ್ಯವಾಗಿ ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೀತದೆ. ಬೇರೂರಿದ ಕಂದುಗಳು 14,000, ಕೊಟ್ಟಿಗೆ ಗೊಬ್ಬರ 6 tons, ರಾಸಾಯನಿಕ ಗೊಬ್ಬರಗಳು ಸಾರಜನಕ 20 kilograms, ರಂಜಕ 20 kilograms ಮತ್ತು ಪೊಟ್ಯಾಶ್

0: 20 ಕಿಲೋಗ್ರಾಂ. ಇದು ಪ್ರತಿ ಎಕರೆಯ ಬೇಸಾಯ ಸಾಮಗ್ರಿಗಳಾಗಿವೆ. ನಾಟಿಯ ಸಮಯ ಮಳೆಗಾಲದಲ್ಲಿ 60 ಮತ್ತು 45 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ.
1: ಅಥ ವಾರ್ತಾ. ನವದೆಹಲಿಯಾಂ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರ, ಅಮೆರಿಕಾ ದೇಶೀಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಚ ವಿಭಿನ್ನೇಷು ವಿಷಯೇಷು ಸವಿಸ್ತರಂ ಚರ್ಚಿತವಂತೌ. ಉಭೌ ನೇತಾರು ಭಾರತ ಅಮೆರಿಕಾ ರಣನೈತಿಕ ಸಹಭಾಗಿತಾಂ ಭೂಯ ಅಪಿ ದೃಢಯಿತುಂ ಸ್ವಸ್ವ ಪ್ರತಿಬದ್ಧತಾಂ ಪುನಃ ಉದೀರಿತವಂತೌ. ತಾಭ್ಯಾಂ ಉಕ್ತಂ ಯತ್ ಏಷಾ ಸಹಭಾಗಿತಾ ವ್ಯಾಪಾರೋರ್ಜಾ ಗತಿಶೀಲತಾ ಕ್ಷೇತ್ರೀಯ ಸುರಕ್ಷಾದಿ ಕ್ಷೇತ್ರೇಷು ವಿಶೇಷತಃ ಅಸ್ತಿ. ಡಾಕ್ಟರ್ ಜಯಶಂಕರ ಅವದತ್ ಯತ್ ಭಾರತಸ್ಯ ಅಮೆರಿಕಾ ದೇಶೇನ ಸಹ ವ್ಯಾಪಕ ವೈಶ್ವಿಕ ರಣನೈತಿಕ ಸಹಭಾಗಿತ್ವ ಸಂಬಂಧ ವರ್ತತೆ, ಯಃ ಖಲು ಗಹನ ಸಹಯೋಗಾಧೃತ ವರ್ತತೆ. ಸಹ ಉಕ್ತವಾನ್ ಯತ್ ಉಭಯೋ ದೇಶಯೋ ಸಂಬಂಧಃ ಸಂಪೂರ್ಣ ವಿಶ್ವೇ ಪ್ರಭಾವಂ ಜನಯಂತಿ ಅಪಿ ಚ ಅನೇಕೇಷು ಕ್ಷೇತ್ರೇಷು ತಯೋಃ ಹಿತಾನಿ ಸಮಾನಾನಿ ಸಂತಿ. ವಿದೇಶ ಮಂತ್ರಿ ಉಕ್ತವಾನ್ ಯತ್ ಏಷಾ ವರ್ತಮಾನ ಚರ್ಚಾ ಕಠಿಣ ವೈಶ್ವಿಕ ಪರಿಸ್ಥಿತಿಷು ಅಭವತ್, ಪರಂಚ ಮುಕ್ತ ಮನಸಾ ಸಾರ್ಥಕ ಚರ್ಚಾ ಅಭವತ್ ಇತಿ ತಸ್ಯ ವಿಶ್ವಾಸಃ. ಸಹ ಉಕ್ತವಾನ್ ಯತ್ ಉಭಯೋ ದೇಶಯೋ ಮಧ್ಯೆ ವ್ಯಾಪಾರ ಸಂಧೇಃ ನಿರ್ಣಾಯಕ ರೂಪೇಣ ನಿರ್ಧಾರಣಂ ಅಚಿರಮೇವ ಭವೇತ್ ಇತಿ ಆವಶ್ಯಕಂ. ತೇನ ಊರ್ಜಾ ವ್ಯಾಪಾರೇ ಜಾತಃ ವಿಸ್ತಾರಃ ಅಭಿನಂದಿತಃ. ಅಪಿ ಚ ಉಕ್ತಂ ಯತ್ ವಿವಿಧೇಭ್ಯಃ ಸ್ರೋತೇಭ್ಯಃ ಊರ್ಜಾಯಾಃ ಆಪೂರ್ತಿಃ ಭಾರತಸ್ಯ ಊರ್ಜಾ ಸುರಕ್ಷಾಯೈ ಅತ್ಯಾವಶ್ಯಕೀ ವರ್ತತೆ.
2: Our government's fundamental responsibility is to address the needs of 1.4 billion people. Obviously, ensuring the accessibility and affordability of energy for them is our prime objective. Secretary and I therefore welcomed the expansion in our energy trade in recent months. Diversified supplies are at the heart of energy security for India.
1: ಅಮೆರಿಕಾ ವಿದೇಶ ಮಂತ್ರಿ ಉಕ್ತವಾನ್ ಯತ್ ಉಭೌ ದೇಶೌ ಆತಂಕವಾದ ಕಾರಣಾತ್ ಕಷ್ಟಂ ಅನುಭೂತವಂತೌ. ಭಾರತಂ ಅಮೆರಿಕಾ ಚ ತೇಷು ಸರ್ವೇಷು ಪ್ರಮುಖ ವಿಷಯೇಷು ರಣನೀತಿಕ ರೂಪೇಣ ಏಕಮತೌ ಸ್ತಃ ಯೇ ನೂತನ ಶತಾಬ್ದೀಂ ಪರಿಭಾಷಯಿಷ್ಯಂತಿ. ಧ್ಯಾನಾಸ್ಪದಂ ಅಸ್ತಿ ಯತ್ ಅಮೆರಿಕಾ ದೇಶೀಯ ವಿದೇಶ ಮಂತ್ರಿ ಮಾರ್ಕೊ ರೂಬಿಯೋ ಚತುರ್ದಿವಸೀಯ ಯಾತ್ರಾ ಪ್ರಸಂಗೆ ಸಂಪ್ರತಿ ಭಾರತೆ ಅಸ್ತಿ. ಸಹ ಅಸ್ಯ ಮಾಸಸ್ಯ ಷಡ್ವಿಂಶತಿ ದಿನಾಂಕೇ ಅರ್ಥಾತ್ ಶ್ವಃ ಕ್ವಾಡ್ ವಿದೇಶ ಮಂತ್ರಿಣಾಂ ಸಮ್ಮೇಳನೆ ಸಹಭಾಗಂ ಕರಿಷ್ಯತಿ. ಪಶ್ಚಿಮ ಬಂಗಾಳ ರಾಜ್ಯ ಭಾರತೀಯ ಜನತಾ ಪಾರ್ಟೀತಿ ದಳಸ್ಯ ಪ್ರತ್ಯಾಶಿ ದೇವಾಂಶು ಪಾಂಡಾ ಫಾಲ್ಟಾ ವಿಧಾನಸಭಾ ಕ್ಷೇತ್ರಸ್ಯ ಪುನರ್ ನಿರ್ವಾಚನೆ ಸುಮಹದ್ ವಿಜಯಂ ಅವಾಪ್ನೋತ್. ಶ್ರೀ ಪಾಂಡಾ ಏಕವಿಂಶತ್ಯಧಿಕನವಸಹಸ್ರೋತ್ತರೈಕಲಕ್ಷಮತೈ ಭಾರತೀಯ ಸಾಮ್ಯವಾದಿ ಮಾರ್ಕ್ಸ್ವಾದಿ ದಳಸ್ಯ ಶಂಭುನಾಥ ಕುರ್ಮಿಣಂ ಪರಾಜಿತವಾನ್. ತತ್ರ ಕಾಂಗ್ರೆಸ್ ದಳಸ್ಯ ಅಬ್ದುಲ್ ರಜಾಕ್ ಮೊಲ್ಲಾಹ ತೃತೀಯ ಸ್ಥಾನೆ, ಅಪರತಃ ತೃಣಮೂಲ ಕಾಂಗ್ರೆಸ್ ದಳಸ್ಯ ಪ್ರತ್ಯಾಶಿ ಜಹಾಂಗೀರ್ ಖಾನ್ ಚತುರ್ಥ ಸ್ಥಾನೆ ಅವರ್ತತ. ಪಶ್ಚಿಮಬಂಗ ವಿಧಾನಸಭಾ ನಿರ್ವಾಚನಸ್ಯ ಮತದಾನ ಕಾಲೇ ಬೃಹತ್ ಸ್ತರೆ ದುರಾಚಾರಸ್ಯ ಆರೋಪಾನಂತರಂ ನಿರ್ವಾಚನಾಯೋಗಃ ಫಾಲ್ಟಾನಗರೆ ಪುನಃ ಮತದಾನಸ್ಯ ಆದೇಶಂ ಪ್ರದತ್ತವಾನ್. ಧ್ಯಾನಾಸ್ಪದಮಸ್ತಿ ಯತ್ ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೇ ಪುನಃ ಮತದಾನಂ ಅಭವತ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ರಾಷ್ಟ್ರಪತಿ ಭವನೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಸ್ಯ ಪ್ರಥಮೆ ನಾಗರಿಕಾಲಂಕರಣ ಸಮಾರೋಹೆ ಷಟ್ಷಷ್ಟಿ ಪದ್ಮ ಪುರಸ್ಕಾರಾನ್ ಪ್ರದಾಸ್ಯತಿ. ಅತ್ರ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ಅನ್ಯೇ ಚ ಸಾಮಾನ್ಯ ಜನಾ ಉಪಸ್ಥಿತಾ ಭವಿಷ್ಯಂತಿ. ದೇಶಸ್ಯ ಮಧ್ಯೋತ್ತರ ಪಶ್ಚಿಮೀಯ ದಿಗ್ವಿಭಾಗೇಷು ಅತಿತಾಪ ಕಾರಣಾತ್ ಜನಜೀವನಂ ಪರ್ಯಾಕುಲಿತಂ ಅಸ್ತಿ. ಅತ್ರ ಕ್ಷೇತ್ರೇಷು ಪ್ರಾಯಃ ಸಮಾನಾ ಏವ ಸ್ಥಿತಿಃ ಆಗಾಮಿಭ್ಯಃ ಷಡ್ ದಿವಸೇಭ್ಯಃ ಪ್ರವರ್ತಿಷ್ಯತೆ ಇತಿ ಭಾರತೀಯರ್ತು ವಿಭಾಗೇನ ಸೂಚಿತಂ. ಕ್ರೀಡಾ ವಾರ್ತಾಸು ಐಪಿಎಲ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಗತರಾತ್ರು ದಿಲ್ಲಿ ಕ್ಯಾಪಿಟಲ್ಸ್ ದಲೇನ ಕೋಲ್ಕತಾ ನೈಟ್ ರೈಡರ್ಸ್ ದಲಂ ಪರಾಜಿತಂ. ಅಪರತಃ ರಾಜಸ್ಥಾನ ರಾಯಲ್ಸ್ ದಲೇನ ಮುಂಬೈ ಇಂಡಿಯನ್ಸ್ ದಲಂ 30 ಧಾವನಾಂಕೈಃ ಪರಾಜಿತಂ. ಇತಿ ವಾರ್ತಾಃ.

0: ಆಕಾಶವಾಣಿ ಸಮಯ ಸರಿಯಾಗಿ 7:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
3: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ.
4: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
5: ಬಾಂಗ್ಲಾ ಭಾಷಾ ಅಕೌಂಟ್, ಭಲೋ ಭಲೋ ಸಂಗೀತ, ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারা এর সাথে যোগদান করুন.
6: আতা মারাঠি ভাষা নিউজ অন AIR অ্যাপ মধ্যে উপলব্ধ আছে.
7: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: കാശ്മീർ സബൈൻ പ്രോഗ്രാം തിച്ച് AIR ആപ്പ് പെടുത്തിയാ.
2: ರಾಗಂ 24x7 DTH ವಾಹಿನಿ, FM ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
9: ಏನಾಗಲಿ ಮುಂದೆ ಸಾಗುನಿ,
10: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
11: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
10: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
11: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:00 ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
12: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
13: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
14: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
15: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತಿಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಿಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ಟರು. ಸೊ ನಾವು ಅದನ್ನ ಸುಮಾರು ನನಗಂತ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ತಂಡ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರೊಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿಯವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
4: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುನೋವು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
3: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ

0: ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
1: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
1: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
1: ಕರೆ ಮಾಡಿ 9535393900.
2: ಆತ್ಮೀಯ ಕೆಳಗಡೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDA ಲೇಔಟ್, ನಗರದ ಬಸ್ ನಿಲ್ದಾಣದಿಂದ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಅಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡುತ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
2: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ

0: ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
1: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
0: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
1: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
0: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
1: ಕರೆ ಮಾಡಿ 9535393930.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:20:46. ಇನ್ನು ಮುಂದೆ ಚೇತನಾ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ.

0: ಇದುವರೆಗೂ ಚೇತನಾ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇವರೊಂದಿಗೆ ತಬಲಾ ಸಾಥ್ ಆದರ್ಶ್ ಶೆಣೈಯವರು, ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ, ಕೀಬೋರ್ಡ್ ಜಿ ಶ್ರೀನಿವಾಸಯ್ಯ ಅವರು ನೀಡಿದ್ದಾರೆ. ಆಕಾಶವಾಣಿ ಸಮಯ ಸರಿಯಾಗಿ 7:30:30. ಈಗ ಕೆಲವು ಪ್ರಕಟಣೆಗಳು.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
5: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
5: ಮಕ್ಕಳಿಗೂ ದೇವರಿಗೂ
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-590-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ UGINTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವು ಉಂಟುಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವ

ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, ನಾಲ್ಕನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕಳ್ಳತನ ಆಗುತ್ತೆ, ಕಳ್ಳತನ ಆದಾಗ ಅಲ್ಲಿ ಸಿಸಿ ಟಿವಿಯನ್ನು ನೋಡಬೇಕು ಅಂತಂತೇಳಿ ಪದೇ ಪದೇ ಹೇಳ್ತೀವಿ. ಇದು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಎಲ್ಲರನ್ನು ಕರೆಕ್ಟಾಗಿ ಅದು ನಿಗಾ ಇಡ್ತಿರ್ತದೆ ಅಂತಂತೇಳಿ, ಮೇಲಿಂದ ಒಂದು ಕಣ್ಣು. ಇದ್ರ ಬಗ್ಗೆ ಮಾಹಿತಿ ಮಾಡ್ಕೋಬೇಕು ಮೇಡಮ್. ಯಾವ ರೀತಿ ಪೊಲೀಸರು ಏನೋ ಒಂದು ಅಪರಾಧ ಆದಾಗ ಆ ಪೊಲೀಸರಿಗೆ ಆ ಹಕ್ಕಿರುತ್ತಾ, ಬೇರೆಯವರೇನಾದರೂ ಪರಿಶೀಲನೆ ಮಾಡ್ಬೋದಾ, ಅದ್ರ ಬಗ್ಗೆ ತಿಳಿಸಿ.
2: ಹೌದು ಸರ್. ಸೊ ಇಂದಿನ ಕಾಲದಲ್ಲಿ ನಾವು ಸಿಸಿ ಟಿವಿ ಕ್ಯಾಮ್ರಾಗಳು ಎಲ್ಲೆಡೆ ಇರ್ತವೆ, ಅಂಗಡಿಗಳು, ಅಪಾರ್ಟ್ಮೆಂಟ್ಗಳು, ರಸ್ತೆಗಳು, ಕಚೇರಿಗಳು ಎಲ್ಲ ಕಡೆ. ಸೊ ಇವು ಸುರಕ್ಷತೆಗೆ ಬಹಳ ಸಹಾಯಕ ಮತ್ತೆ, ಆದರೆ ಅದನ್ನು ಯಾರು ಯಾವಾಗ ಬಳಸಬಹುದು ಎಂಬುದು ಕಾನೂನಿನ ಪ್ರಶ್ನೆ. ಮೊದಲು ಪೊಲೀಸರು ಸಿಸಿ ಟಿವಿ ಫುಟೇಜ್ ಅನ್ನು ಯಾವಾಗ ನೋಡಬಹುದು? ಸರಳವಾಗಿ ಹೇಳಬೇಕಂದ್ರೆ ಅಪರಾಧ ತನಿಖೆ ನಡೆಯುತ್ತಿರುವಾಗ ಮಾತ್ರ. ಸೊ ಉದಾಹರಣೆಗೆ ಕಳ್ಳತನ ನಡೆದಿದೆ, ರಸ್ತೆಯಲ್ಲಿ ಅಪಘಾತ ಆಗಿದೆ, ದಾಳಿ ಅಥವಾ ಹಲ್ಲೆ ಆಗಿದೆ, ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂದಾಗ ಅವರು ಆ ಸಂದರ್ಭಗಳಲ್ಲಿ ಸಿಸಿ ಟಿವಿ ಫುಟೇಜ್ ನ ಪ್ರಮುಖ ಸಾಕ್ಷಿಯಾಗಿ ನೋಡಬಹುದು. ಸೊ ಈ ಅಧಿಕಾರವು ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಇಲ್ಲಿ ನಾವು ಪಬ್ಲಿಕ್ ವರ್ಸಸ್ ಪ್ರೈವೇಟ್ ಸಿಸಿ ಟಿವಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಏನಂತಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಾಗ ರಸ್ತೆಗಳಾಗಿರ್ಬೋದು ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳಾಗಿರ್ಬೋದು, ಅಲ್ಲಿ ನಾವು ನೇರವಾಗಿ ಸಿಸಿ ಟಿವಿ ನ ಬಳಸಬಹುದು.
1: ಅದೇ ಇಲಾಖೆಗೆ ಸಂಬಂಧಪಟ್ಟಿದ್ದಿರುತ್ತೆ, ಹಾಗಾಗಿ ಅಲ್ಲಿ ನೋಡ್ಬಿಡ್ತೀವಿ.
2: ಹೌದು, ಇದು ಕಾಮನ್ ಮ್ಯಾನ್ ಗೆ ಇಲ್ಲಾಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ಖಾಸಗಿ ಸ್ಥಳಗಳಲ್ಲಿ ಅಂದಾಗ ಅಂಗಡಿ, ಮನೆ, ಅಪಾರ್ಟ್ಮೆಂಟ್, ಕಚೇರಿ, ಇಲ್ಲಿ ಮಾಲೀಕರ ಅನುಮತಿ ತೆಗೆದುಕೊಳ್ಳುವುದು ಉತ್ತಮ ವಿಧಾನ. ಸೊ ಕೆಲ ಸಂದರ್ಭಗಳಲ್ಲಿ ಸರ್ಚ್ ವಾರೆಂಟ್ ಕೂಡ ಅಗತ್ಯವಾಗಬಹುದು. ಯಾರೇ ಆಗ್ಲಿ ಮನೆಗೆ ಬಂದು ಡೈರೆಕ್ಟ್ ನೀವು ನೋಡ್ಬೇಕು ಅಂತ ಹೇಳಿದಾಗ ಗಾಬರಿಗೊಳ್ತಾರೆ. ಅದೇ ವಾರಂಟ್ ಇಂದ ಬಂದಿದ್ದೀರಾ ಅಂದ್ರೆ ಅದು ಕಾನೂನಿನ ಕಡ್ಡಾಯವಾಗಿರುತ್ತೆ, ನಾವು ಅದನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ.
1: ಈಗ ತಾವು ಖಾಸಗಿ ಅಂತ ಹೇಳ್ತಿದ್ರಲ್ಲ, ಅಯ್ಯೋ ನಮ್ಮ ಮನೆ ನಮ್ಮ ಖಾಸಗಿ ವಸ್ತು, ಯಾರೋ ಬಂದು ಪರಿಶೀಲನೆ ಮಾಡ್ತಾರೆ ಅಂತಂತ ಹೇಳಿ, ಇನ್ನೊಬ್ಬರಿಗೆ ಗೊತ್ತಾಗಿ ಇಂಥವರೇ ಕೊಟ್ಟರು ಮಾಹಿತಿ, ಅವ್ರ ಸಿಸಿ ಕ್ಯಾಮ್ರಾ ನೋಡಿದ್ದಕ್ಕೆ ಸಿಕ್ತು ಅಂತಂತ ಹೇಳಿ, ಈ ಎಲ್ಲ ವಿಷಯಗಳು ಗೌಪ್ಯವಾಗಿರ್ತಾವ? ಯಾರಾದ್ರೂ ಪೊಲೀಸರು ಬಂದು ಚೆಕ್ ಮಾಡಿದಾಗ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ?
2: ತುಂಬಾ ಪ್ರಮುಖವಾದ ವಿಷಯ ಸರ್, ಗೌಪ್ಯತೆಯನ್ನ ಮೇಂಟೈನ್ ಮಾಡೋದು. ಸೊ ಭಾರತದಲ್ಲಿ ಗೌಪ್ಯತೆ ಒಂದು ಮೂಲಭೂತ ಹಕ್ಕು. ಸೊ ಇದನ್ನ ಯಾವ ಕೇಸ್ ಲಾ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಅಂದ್ರೆ, KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸ್ ಅಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಘೋಷಿಸ್ತಾರೆ. ಏನಂತ, ಯಾರಾದರೂ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಜೀವನಕ್ಕೆ ಅತಿಕ್ರಮ ಆಗಬಾರದು, ಸಿಸಿ ಟಿವಿ ಫುಟೇಜ್ ಅನ್ನು ಕೂಡ ದುರುಪಯೋಗ ಮಾಡಬಾರದು ಇಲ್ಲಿ. ಅದೇ ರೀತಿಯಲ್ಲಿ ಇದು ಬರುವಂತ ಉದಾಹರಣೆ. ಸೊ ಯಾರಾದರೂ ಫುಟೇಜ್ ಅನ್ನು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡಿದರೆ ಅದು ಪ್ರೈವಸಿ ವೈಲೇಷನ್ ಆಗುತ್ತೆ. ಸೊ ನಿಮ್ಗೆ ಅದು ಗೊತ್ತಿರೋ ವಿಚಾರನ ನೀವು ಪೊಲೀಸ್ ಅವ್ರಿಗೆ ಇಲ್ಲ ಅಧಿಕಾರಿಗಳು ತಿಳಿಸಿದ್ದೀರಾ, ಅಧಿಕಾರಿಗಳು ಅದು ಗೌಪ್ಯತೆಯನ್ನು ಕಾಪಾಡ್ತಾರೆ. ನೀವು ಅದ್ರ ಬಗ್ಗೆ ವರಿಯಾಗೋ ಅವಶ್ಯಕತೆ.
1: ಈಗ ಸಿಸಿ ಟಿವಿ ಫುಟೇಜ್ ಅದು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತಾ?
2: ಖಂಡಿತವಾಗೂ ಸರ್, ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸಬಹುದು. ಇದಕ್ಕೆ ಸಂಬಂಧಿಸಿದ ನಿಯಮಗಳು ಈಗ ಭಾರತೀಯ ಸಾಕ್ಷಿಯ ಅಧಿನಿಯಮ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ಫುಟೇಜ್ ಅಥೆಂಟಿಕ್ ಆಗಿದ್ಯಾ, ಅದು ಸರಿಯಾಗಿದ್ಯಾ ಇಲ್ವಾ ಅಂತ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಯಾವುದೇ ರೀತಿ ಟ್ಯಾಂಪರಿಂಗ್ ಅಂತ ಹೇಳಿದ್ರೆ ಅದನ್ನ ಯಾವುದೇ ರೀತಿ ಚೇಂಜಸ್ ಮತ್ತೆ ಹಾಳು ಮಾಡಬಾರ್ದು, ಡಿಲೀಟ್
1: ಮಾಡಬಾರ್ದು,
2: ಇನ್ನೊಂದು ಜೋಡಿಸಿ ಇನ್ನೊಂದು ಜೋಡಿಸಿ ಏನು ಮಾಡಬಾರ್ದು, ಟ್ಯಾಂಪರಿಂಗ್ ಆಗದೆ ಇರೋ ತರ ನೋಡ್ಕೊಂಡು ಅದನ್ನ ಪ್ರಾಪರ್ ಸರ್ಟಿಫಿಕೇಶನ್ ಮುಖಾಂತರ ನ್ಯಾಯಾಲಯಕ್ಕೆ ಕೊಟ್ಟು ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡಬಹುದು.
1: ಈ ತರ ಸಿಸಿ ಟಿವಿ ಮನೆಯಲ್ಲಿ ಇದ್ದಾಗ, ಅದು ಖಾಸಗಿ ಸ್ಥಳದಲ್ಲಾದ್ರೂ ಇರಲಿ ಮನೆಯಲ್ಲಾದ್ರೂ ಇರಲಿ, ಅದನ್ನ ರೆಕಾರ್ಡ್ ಮಾಡಿ ಇಡ್ತಾರಲ್ಲ, ಅದು ಒಂದು ದಾಖಲೆಯನ್ನಾಗಿ ಇಟ್ಕೋಬೇಕಾಗತ್ತಲ್ಲ?
2: ಹೌದು ಸರ್, ಕೇವಲ ಇಷ್ಟು ತಿಂಗಳುಗಳ ಒಂದು ಮಿನಿಮಮ್ 3 months ಆಫ್ ಸ್ಟೋರೇಜ್, 3 to 6 months ಆಫ್ ಸ್ಟೋರೇಜ್ ನ ಕಂಪಲ್ಸರಿ ಮಾಡ್ಬೇಕಂತ ಹೇಳ್ತಾರೆ.
1: ಸೊ ಈಗ ಒಂದು ಸಿಸಿ ಟಿವಿ ಅಂತಂದ್ರೆ ಅಂತಿಮವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಂದ್ರೆ, ಅನೇಕ ಅಪರಾಧಗಳು ನಡೆದಾಗ ಪರಿಶೀಲನೆ ಮಾಡ್ತಾರೆ, ಅದು ಒಂಥರ ನಮಗೆ ಭದ್ರತೆಗೆ ಸಹಾಯಕಾರಿ.
2: ಹೌದು ಸರ್.
1: ಮತ್ತೆ ತಾವು ಹೇಳಿದಂಗೆ ಪೊಲೀಸರು ಇದನ್ನ ಸಾಕ್ಷಿಯನ್ನಾಗಿ ಬಳಸಬಹುದು, ಗೌಪ್ಯವಾಗಿರುತ್ತೆ. ಈ ಎಲ್ಲ 4 ಕೆಲವು ಅಂಶಗಳನ್ನ ತಾವು ಹೇಳಿದಿರಿ. ನಿಮ್ಮ ಈ ಮಾಹಿತಿ ತುಂಬಾ ಉಪಯೋಗಕಾರಿ ಆಗಿದೆ, ನಮ್ಮ ಕೇಳುಗರಿಗೆ ತುಂಬಾ ಸಹಾಯಕಾರಿ ಅಂತ ಹೇಳಿ ಭಾವಿಸೋಣ. ಕೇಳುಗರ ಪರವಾಗಿ ವಕೀಲರಾದ ಗಗನ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಜಕಲ್ ಭಾರತ ಗಾಂವ್ ಗಾಂವ್ ಮೇ ಛತೋ ಕಾ ರೂಪ ಬದಲ್ ಗಯಾ ಹೈ. ಜಹಾಂ ಪಹಲೆ ಛತೋ ಪರ್ ಸಿರ್ಫ್ ಪಾಪಡ್ ಔರ್ ಕಪಡೆ ಸೂಖತೆ ಥೆ, ವಹಾಂ ಪರ್ ಅಬ್ ಬಿಜಲಿ ಬಿಲ್ ಜೀರೋ ಹೋ ರಹೇ ಹೈ. ಗಾಂವ್ ಗಾಂವ್ ಮೇ ಲೋಗ್ ಸೋಲರ್ ಪ್ಯಾನಲ್ ಲಗವಾ ರಹೇ ಹೈ. ಆಪ್ ಭೀ ಲಗವಾ ಲೀಜಿಯೇ. 78,000 ಕಿ ಸಬ್ಸಿಡಿ ದೇ ರಹೀ ಹೈ ಭಾರತ ಸರ್ಕಾರ. 30,00,000 ಸೇ ಅಧಿಕ ಪರಿವಾರ ತೋ ಇಸ್ಕಾ ಲಾಭ ಉಠಾ ಚುಕೆ ಹೈ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ ಸೇ ಜುಡನೆ ಕೆ ಲಿಯೇ ರಿಜಿಸ್ಟರ್ ಕರೇ ಪಿಎಂ ಸೂರ್ಯ ಘರ್ .gov.in ಪರ್.
2: नमस्कार, आकाशवाणी से समाचार प्रभात के साथ मैं मुकेश कुमार.

0: ಕೇರಿಂಗ್ ಅವರು ಆಕಾಶವಾಣಿಯ ತಾಂತ್ರಿಕ ಜಾಲದ ಸರ್ವೋಚ್ಚ ಅಧಿಕಾರಿ. ಅವರಿಗೆ ಹಲವಾರು ಚೀಫ್ ಎಂಜಿನಿಯರ್ಗಳು ಸಹಾಯಕರಾಗಿದ್ದು ಆಕಾಶವಾಣಿಯ ಒಟ್ಟಾರೆ ತಾಂತ್ರಿಕ ಯೋಜನೆ, ಡಿಸೈನಿಂಗ್, ನಿರ್ವಹಣೆಗಳ ಜೊತೆಗೆ ಪ್ರಸಾರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲ ಉಸ್ತುವಾರಿಯನ್ನು ಹೊಂದಿರುತ್ತಾರೆ. ಮಾತ್ರವಲ್ಲದೆ ರೇಡಿಯೋ ಪ್ರಸಾರ, ಸಂಶೋಧನೆ ಹಾಗೂ ಪ್ರಸಾರಾಭಿವೃದ್ಧಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಿಬ್ಬಂದಿಗಳ ತರಬೇತಿಯ ಮೇಲ್ವಿಚಾರಣಾ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಡೈರೆಕ್ಟರ್ ಇಂಜಿನಿಯರಿಂಗ್ ಇವರು ದೆಹಲಿಯ ತಾಂತ್ರಿಕ ಕೇಂದ್ರ ಕಚೇರಿಯಿಂದ ಪ್ರಾಂತೀಯ ಚೀಫ್ ಎಂಜಿನಿಯರ್ಗಳು ಹಾಗೂ ಆಯಾ ಕೇಂದ್ರಗಳ ತಾಂತ್ರಿಕ ಮುಖ್ಯಸ್ಥರುಗಳ ಸಹಾಯದಿಂದ ಈ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ. ಪ್ರಾಂತೀಯ ಚೀಫ್ ಎಂಜಿನಿಯರ್ಗಳ ಕಚೇರಿಗಳು ಕೋಲ್ಕತ್ತಾ, ಗೌಹಾತಿ, ಚೆನ್ನೈ ಹಾಗೂ ನವದೆಹಲಿಗಳಲ್ಲಿ ಇವೆ. ಸಿಸಿಡಬ್ಲ್ಯೂ ಸಿವಿಲ್ ಕನ್ಸ್ಟ್ರಕ್ಷನ್ ವಿಂಗ್, ಇದಕ್ಕೆ ಒಬ್ಬ ಚೀಫ್ ಎಂಜಿನಿಯರ್ ಮುಖ್ಯಸ್ಥರಾಗಿದ್ದು ಇವರು ಆಕಾಶವಾಣಿ ಹಾಗೂ ದೂರದರ್ಶನದ ಕಟ್ಟಡ ಇನ್ನಿತರ ಕಾಮಗಾರಿಗಳ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ಆಡಳಿತ ವಿಭಾಗ, ಒಬ್ಬ ಉಪಮಹಾನಿರ್ದೇಶಕರು ಆಕಾಶವಾಣಿಯ ಡೈರೆಕ್ಟರ್ ಜನರಲ್ ಅವರಿಗೆ ಆಡಳಿತಾತ್ಮಕ ವಿಷಯಗಳಲ್ಲಿ ಸಹಾಯ ನೀಡುತ್ತಾರೆ. ಒಬ್ಬ ನಿರ್ದೇಶಕರು ತಾಂತ್ರಿಕ ಹಾಗೂ ಕಾರ್ಯಕ್ರಮ ವಿಭಾಗಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳನ್ನು ನೋಡಿಕೊಳ್ಳುತ್ತಾರೆ. ಈ ವಿಭಾಗದ ಸಿಬ್ಬಂದಿ ವರ್ಗ ಸೆಂಟ್ರಲ್ ಸಿವಿಲ್ ಸರ್ವಿಸ್ಗೆ ಸೇರಿದವರು. ಇನ್ನು ಶ್ರೋತೃ ಸಂಶೋಧನಾ ವಿಭಾಗ, ಆಕಾಶವಾಣಿಯ ಡೈರೆಕ್ಟರ್ ಜನರಲ್ ಅವರ ಅಧೀನದಲ್ಲಿ ಶ್ರೋತೃ ಸಂಶೋಧನಾ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಾರೆ. ಬೇರೆ ಬೇರೆ ಆಕಾಶವಾಣಿಯ ಕೇಂದ್ರಗಳಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳಿಗೆ ಶ್ರೋತೃಗಳ ಅಭಿಪ್ರಾಯ, ಪ್ರತಿಕ್ರಿಯೆಯನ್ನು ತಿಳಿಯಲು ಈ ವಿಭಾಗ ಕ್ಷೇತ್ರ ಪರಿವೀಕ್ಷಣೆಯನ್ನು ನಡೆಸುತ್ತದೆ. ಆಕಾಶವಾಣಿಯ ಶ್ರೋತೃ ಸಂಶೋಧನಾ ವಿಭಾಗದ ಘಟಕಗಳು 6 ಉಪನಿರ್ದೇಶಕರನ್ನು ಶಿಲಾಂಗ್, ಕೋಲ್ಕತ್ತಾ, ಚೆನ್ನೈ, ಮುಂಬೈ, ದೆಹಲಿ ಹಾಗೂ ಅಲಹಾಬಾದ್ಗಳಲ್ಲಿ ಈ ಹಿಂದೆ ಹೊಂದಿದ್ದವು. ಇವರೊಂದಿಗೆ ದೇಶದ 38 ಕಡೆಗಳಲ್ಲಿ ಈ ಘಟಕ ವ್ಯಾಪಿಸಿತ್ತು. ಶ್ರೋತೃ ಸಂಶೋಧನಾ ಅಧಿಕಾರಿಗಳು ಈ ಘಟಕಗಳ ಮುಖ್ಯಸ್ಥರಾಗಿರುತ್ತಾರೆ. ಆಕಾಶವಾಣಿಯ ಈ ವಿಭಾಗ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮಾಧ್ಯಮ ಸಂಶೋಧನಾ ಕೇಂದ್ರವಾಗಿ ಮೆರೆದ ಕಾಲವೊಂದಿತ್ತು. ಇದೇ ರೀತಿಯ ವೀಕ್ಷಕ ಸಂಶೋಧನಾ ವಿಭಾಗ ದೂರದರ್ಶನ ಕಾರ್ಯಕ್ರಮಗಳ ಮೌಲ್ಯಮಾಪನ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತದೆ. 1946ರಲ್ಲಿ ಶ್ರೋತೃ ಸಂಶೋಧನಾ ವಿಭಾಗ ಆರಂಭವಾಗಿದ್ದು ಇಂದು ದೇಶದಾದ್ಯಂತ ಕೆಲ ಕೇಂದ್ರಗಳಲ್ಲಿ ಮಾತ್ರ ಘಟಕಗಳನ್ನು ಹೊಂದಿದೆ. ಕಾರ್ಯಕ್ರಮ ಯೋಜನೆಗೆ ಪೂರಕವಾಗಿ ಕೇಳುಗರ ಅನಿಸಿಕೆ, ಅಭಿಪ್ರಾಯಗಳನ್ನು, ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡುವುದು, ಕಾಲಕಾಲಕ್ಕೆ ಸಂಶೋಧನೆಗಳನ್ನು ನಡೆಸಿ ಕಾರ್ಯಕ್ರಮ ಆಯೋಜಕರಿಗೆ, ಪ್ರಾಯೋಜಕರಿಗೆ, ಮಾರುಕಟ್ಟೆ ವಿಭಾಗಕ್ಕೆ ಕೇಳುಗರ ಮಾಹಿತಿ ನೀಡುವುದು, ಇತರ ಸರ್ಕಾರಿ ಹಾಗೂ ಖಾಸಗಿ ಇಲಾಖೆಗಳ ಪ್ರಾಯೋಜಕತ್ವದಲ್ಲಿ ಕೇಳುಗರ ಅಧ್ಯಯನ ಮಾಡುವುದು, ಹೊಸ ಕೇಂದ್ರಗಳ ಆರಂಭದಲ್ಲಿ ವಿಶೇಷ ಕೇಳುಗ ಅಧ್ಯಯನಗಳನ್ನು ಮಾಡುವುದು, ಕೇಂದ್ರಗಳ ಸಂಶೋಧನೆ ಹಾಗೂ ಮಾಹಿತಿ ಕಣಜವಾಗಿರುವುದು, ಮಾರುಕಟ್ಟೆ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ವಿವಿಧ ಸಾಮಾಜಿಕ ಹಾಗೂ ಆರ್ಥಿಕ ಗುಂಪುಗಳ ವಿವರಗಳನ್ನು ಕಲೆಹಾಕುವುದೇ ಮೊದಲಾದ ಹೊಣೆಗಾರಿಕೆ ಈ ವಿಭಾಗದ ಮೇಲಿದೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ

0: ಇದ್ದಾರೆ ಜಿ ಪಿ ರಾಮಣ್ಣ ಸರ್. ಸರ್ ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಈಗ ತಾವು ಅನೇಕ ಕ್ಷೇತ್ರಗಳಲ್ಲಿ ತುಂಬಾ ಉತ್ತಮವಾದಂಥ ಕೆಲಸ ಮಾಡಿದ್ದೀರಿ. ವಿಶೇಷವಾಗಿ ರಂಗಭೂಮಿಯಲ್ಲಿದ್ದೀರಿ, ನಟ ನಿರ್ದೇಶನ ಮಾಡಿದ್ದೀರಿ, ಕಾರ್ಯಕ್ರಮ ನಿರೂಪಣೆ ಮಾಡ್ತೀರಿ, ಅದೇ ರೀತಿ ಕ್ವಿಜ್ಗಳನ್ನು ಕೂಡ ನಡೆಸ್ತೀರಿ, ಮತ್ತೆ ವಿಶೇಷವಾಗಿ ಕಂಠದಾನ ಕಲಾವಿದರು ಹೌದು, ಮತ್ತು ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದರು, ಮತ್ತು ದೂರದರ್ಶನಕ್ಕೂ ಕೂಡ ತಾವು ಒಬ್ಬ ಕಲಾವಿದರು. ಅನೇಕ ಚಟುವಟಿಕೆಗಳನ್ನು ಮಾಡಿದವರು ಆಕಾಶವಾಣಿಯನ್ನು ತಮ್ಮದೇ ಆದಂಥ ಒಂದು ವಿಭಿನ್ನ ದೃಷ್ಟಿಯಿಂದ ನೋಡ್ತಾರೆ. ತಾವು ಆಕಾಶವಾಣಿಯನ್ನು ಗಮನಿಸ್ತಾ ಇದ್ದೀರಿ, ಮತ್ತು ಆಕಾಶವಾಣಿಗೆ ಕಾರ್ಯಕ್ರಮ ಪ್ರೆಸೆಂಟ್ ಮಾಡೋರು ಹೇಗೆ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿದೆ ಸರ್.
1: ಖಂಡಿತ ಖಂಡಿತ.
0: ಸರ್, ನಮಗೆ ಮೊದಲಿಗೆ ತಮ್ಮಿಂದನೇ ಗೊತ್ತಾಗಲಿ, ಆಕಾಶವಾಣಿಗೆ ಯಾವ ರೀತಿ ಧ್ವನಿ ಬೇಕು ಅಂತನ್ನೋದು. ನೀವು ನಮ್ಮ ಉದ್ಘೋಷಕರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಅವರ ಧ್ವನಿಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಜ್ಯೂರಿ ಮೆಂಬರ್ ಆಗಿ ಆಯ್ಕೆ ಸಮಿತಿಯಲ್ಲಿ ತಾವು ಇರ್ತೀರಿ.
1: ಸರ್, ಹೇಳಿ ಕೇಳಿ ಆಕಾಶವಾಣಿ ಎನ್ನುವಂಥದ್ದು ಧ್ವನಿ ಮಾಧ್ಯಮ. ಅವತ್ತಿದ್ದದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ. ನಮಗೆ ಒಂದು ಭಾಷೆ ಇರಬೇಕು, ಸಶಕ್ತವಾದಂತಹ ಧ್ವನಿ ಬೇಕು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಂತಹ, ಮತ್ತೆ ಕಾರ್ಯಕ್ರಮಗಳನ್ನು ಕೇಳುಗನಿಗೆ ತಲುಪಿಸುವಂಥ ಒಬ್ಬ ನಿರೂಪಕ ಏನಿರ್ತಾನೆ ಆಕಾಶವಾಣಿಯಲ್ಲಿ, ಅವನಿಗೆ ಧ್ವನಿ ಶಕ್ತಿ ಬೇಕು. ಧ್ವನಿಯ ಕಾಕುಗಳು ಅಂತ ನಾವು ಹೇಳ್ತೀವಿ ಅದನ್ನು, ಇಂಟೊನೇಷನ್ಸು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆ ಧ್ವನಿಯನ್ನು ಕೇಳಿದಾಗ್ಲೇ ಇನ್ನೊಂದು ಸಾರಿ ಕೇಳಬೇಕು ನಾನು. ಸೊ ಅದು ಆಕಾಶವಾಣಿಯ ಪ್ರಸ್ತುತತೆ.
0: ಹಾಗೆ ಅಂತಹ ಧ್ವನಿಗಳೇ ನಮಗೆ ಬೇಕು ಅಂತಂದಾಗ, ಅವರನ್ನು ಆಯ್ಕೆ ಮಾಡುವಾಗ ನೀವು ಏನು ಗಮನಿಸಿದ್ದೀರಿ ಸರ್? ಮತ್ತೆ ಅವರು ಕೆಲವು ಸಲ ಪಾಸ್ ಆಗಿರಲ್ಲ, ನಮ್ಮ ಆಕಾಶವಾಣಿಗೆ ಸೂಕ್ತವಾದಂತಹ ಧ್ವನಿ ಅಲ್ಲ ಅಂತ ಹೇಳಿ ನಾವು ಅವರನ್ನ ತಿರಸ್ಕಾರ ಮಾಡಿರ್ತೀವಿ. ಅವ್ರು ಬೇರೆ ಬೇರೆ ದೃಷ್ಟಿಯಿಂದ ತುಂಬಾ ಬುದ್ಧಿವಂತರು ಇರಬಹುದು, ಮತ್ತೆ ಬರವಣಿಗೆಯಲ್ಲಿ ಚೆನ್ನಾಗಿರಬಹುದು, ಅದು ಏನೋ ಇರಬಹುದು,
1: ಅಲ್ಲ ಬೇರೆ ಬೇರೆ ಇರುತ್ತೆ.
0: ಆದ್ರೆ ನಮಗೆ ಏನ್ ಬೇಕು, ಧ್ವನಿ ಬಹಳ ಮುಖ್ಯ, ಮತ್ತು ಜೊತೆ ಜೊತೆಗೆ ಜ್ಞಾನ ಕೂಡ ಇರಬೇಕಾಗತ್ತೆ.
1: ಜ್ಞಾನ ಇರಬೇಕು, ಭಾಷೆ ಇರಬೇಕು, ವಿದ್ಯಾರ್ಹತೆ ಇರುತ್ತೆ. ಆದ್ರೆ ಬೇರೆ ಬೇರೆ ಜ್ಞಾನ ಶಾಖೆಗಳಿದೆಯಲ್ಲ, ಹೋಗ್ಲಿ, ಒಂದು ವೃತ್ತಪತ್ರಿಕೆಗಳನ್ನ ನೋಡಿರಲ್ಲ, ದಿನಪತ್ರಿಕೆಗಳನ್ನು ಓದಿರಲ್ಲ, ಮಾಸಪತ್ರಿಕೆಗಳನ್ನು ಓದಲ್ಲ ನಾವು, ಆ ಅಭ್ಯಾಸ ಇಲ್ಲ ನಮಗೆ. 100% ಓದೋದೊಂದು ಜ್ಞಾನ ಇತ್ತು ನಮಗೆ ಅಂದ್ರೆ ನಾವು ಹೊರ ಹಾಕಕ್ಕೆ ಸಾಧ್ಯ ಆಗೋದು ಕೇವಲ 10% ಮಾತ್ರ. ಸೊ ಅದನ್ನು ಹೆಚ್ಚಿನ ಜನ ಅರಿತುಕೊಂಡಿರಲ್ಲ.
0: ಹೌದೌದು, ಹೇಳೋದನ್ನ ಹೇಳಕ್ ಆಗ್ತಿರಂಗಿಲ್ಲ. ಆವಾಗ ಪರಿಣಾಮಕಾರಿಯಾಗಿ ಸಂವಹನ ಕಲೆಯಲ್ಲಿ ಅವರು ಸೋತರು ಅಂತ
1: ಹೇಳಲಿಕ್ಕೆ ಆಗೋದೇ ಇಲ್ಲ. ಸಂವಹನ ಕಲೆ ಅನ್ನುವಂಥದ್ದು ಬಹಳ ಮುಖ್ಯ.
0: ಸರ್, ತಾವು ಈಗ ಆಕಾಶವಾಣಿ ಜೊತೆಗಿನ ಒಂದು ನಂಟು ನಿಮ್ದು, ಒಂದು ನಿರೂಪಣಾ ಕ್ಷೇತ್ರದಲ್ಲಿ ಕೂಡ ಇದ್ದೀರಿ, ಮತ್ತು ದೂರದರ್ಶನಕ್ಕೂ ಕೂಡ ಹೋಗ್ತೀರಿ, ನಮ್ಮ ಆಕಾಶವಾಣಿಗೆ ನಾಟಕ ವಿಭಾಗದಲ್ಲಿ ಕೂಡ ತಾವು ಕಲಾವಿದರಾಗಿದ್ದೀರಿ.
1: ಹೌದು ಸರ್.
0: ಹೇಗೆ ಶುರು ಆಯ್ತು ಸರ್ ನಿಮ್ಮ ಸಂಬಂಧ?
1: ಸರ್, ನಾನು 88ರಲ್ಲಿ ನಾನು ಇಲ್ಲಿ ಆಡಿಷನ್ ಮೂಲಕ ಒಳಗಡೆ ಬಂದವನು. ಅದಕ್ಕೆ ಮೊದಲು ಈ ಕಾರ್ಮಿಕರ ಕಾರ್ಯಕ್ರಮ ಇದೆಯಲ್ವಾ, ಆ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೆ ನಾನು. ಒಂದ್ಸರಿ ಹೀಗೆ ಬಂದೆ, ಈ ಕಗ್ರಾಸ ಗ್ರಹಣ ಅಂಥೇಳಿ ಒಂದು ನಾಟಕ, ಮಣಿಗನಹಳ್ಳಿ ಸತ್ಯ ಅಂಥೇಳಿ, ಅದರ ನಿರ್ದೇಶನ ಮಾಡಿ ಕಾರ್ಮಿಕರ ವಿಭಾಗದಿಂದ ಇಲ್ಲಿಗೆ ಬಂದಿದ್ವಿ ನಾವು. ಆ ನಾಟಕ ಮಾಡುವಾಗ ನನಗೊಂದು ಪಾತ್ರ ಕೊಟ್ಟಿದ್ರು ಅವರು ಕಗ್ರಾಸ ಗ್ರಹಣದಲ್ಲಿ. ಇನ್ನೊಂದು ಪಾತ್ರ ಇನ್ನೊಬ್ಬರು ಮಾಡ್ತಾ ಇದ್ರು, ಒಂದು ಅಲ್ಲಿ ಒಬ್ಬ ಕಾರ್ಮಿಕ ಮುಖಂಡ, ಇನ್ನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರು. ಶೇಷಪ್ರಭಾ ಅವತ್ತಿನ ರೆಕಾರ್ಡಿಂಗ್ ವಹಿಸ್ಕೊಂಡಿದ್ರು. ಅವರು ಎಲ್ಲ ಒಂದ್ಸಾರಿ ರಿಹರ್ಸಲ್ ಮಾಡಿ ಅಂದ್ರು. ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದ್ರು, ನೋಡಿ ಈ ಪಾತ್ರ ಇವ್ರು ಮಾಡ್ಲಿ, ಈ ಪಾತ್ರನ ಇವ್ರು ಮಾಡ್ಲಿ ಅಂತ. ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾತ್ರನ ರಾಮಣ್ಣ ಅವ್ರು ಮಾಡ್ಲಿ, ಕಾರ್ಮಿಕ ಮುಖಂಡ ಪಾತ್ರನ ನಾಗೇಂದ್ರ ರಾವ್ ಅಂತ ಹೇಳಿ ಅವರು ಆ ಪಾತ್ರ ಮಾಡ್ಲಿ ಅಂತ ಹೇಳಿ ಆ ಪಾತ್ರನ ಎಕ್ಸ್ಚೇಂಜ್ ಮಾಡಿದ್ರು. ಅಲ್ಲಿ ಅವರು ಮಣಿಗನಹಳ್ಳಿ ಸತ್ಯ ನಿರ್ದೇಶಕರು ಇದ್ರಲ್ಲ, ಅವರು ಸ್ವಲ್ಪ ಮುಖಮುಖ ನೋಡಿದ್ರು. ಆಮೇಲೆ ಆಯ್ತು ಮೇಡಮ್ ಅಂದ್ರು ಅವರು. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ಸತ್ಯ ಅವರೇ, ಈ ಧ್ವನಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇರಬೇಕು, ಆ ಧ್ವನಿ ರಾಮಣ್ಣವರಿಗೆ ಆಗ್ಲಿ ಅಂತ ಹೇಳಿ ಅವರು ಮಾಡಿದ್ರು. ರೆಕಾರ್ಡಿಂಗ್ ಆಯ್ತು. ರೆಕಾರ್ಡಿಂಗ್ ಮುಗಿದ ಮೇಲೆ ರಾಮಣ್ಣ ಬನ್ನಿ ಅಂಥೇಳಿ ಶೇಷಪ್ರಭಾ ಅವರು ಒಳಗಡೆ ಕರ್ಕೊಂಡು ಹೋದ್ರು. ನಮ್ಮ ಆಡಳಿತ ವಿಭಾಗ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದು ಫಾರಂ ಕೊಟ್ರು, ಆಡಿಷನ್ ಫಾರಮ್. ಫಾರಂ ಕೊಟ್ಟು ರಾಮಣ್ಣ ಇದನ್ನು ತುಂಬಿ ಕೊಡಿ ಅಂಥೇಳಿ, ಅದಕ್ಕೇನೋ ಒಂದು ಮನಿ ಆರ್ಡ್ರು ಅದೆಲ್ಲ ಮಾಡಬೇಕಾಗಿತ್ತು.
0: ಸರಿ ಸರಿ,
1: ಎಲ್ಲ ಮಾಡಿ ನನಗೆ ಕಳಿಸಿ ಅಂಥೇಳಿ ಇದು ಮಾಡಿದ್ರು. 88ರಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಆಡಿಷನ್ ಬಂತು ನನಗೆ, ಆಡಿಷನ್ ಮೂಲಕ ಆಯ್ಕೆಯಾಗಿ ಅವತ್ತು ಬಂದೆ ನಾನು.
0: ಬಹಳ ವಿಶೇಷ ಅಂತ ಅನ್ಬೇಕು. ಸಾಮಾನ್ಯವಾಗಿ ಆಡಿಷನ್ಗೆ ಇಂತಿಷ್ಟು ಜನ ಅರ್ಜಿ ಹಾಕಿರ್ತಾರೆ, ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಇರುತ್ತೆ. ಆದ್ರೆ ನೀವು ಮೊದಲಿಗೆ ಆಕಾಶವಾಣಿಗೆ ಆಲ್ರೆಡಿ ಬಂದು ಒಂದು ಪಾತ್ರವನ್ನು ಮಾಡಿದ್ರಿ ನೀವು.
1: ಹೌದೌದು. ಅಲ್ಲ, ನಾನು ಬೇರೆ ಬೇರೆ ನಾಟಕಗಳು ನಾನು ಹೆಚ್ ಎಲ್ ಲಲಿತ ಕಲಾ ಸಂಘದ ಮೂಲಕ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿದ್ದೆ ನಾನು.
0: ಸರ್ ಈಗ ಆವಾಗ

0: ಆಗ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿಗಳು, ನಿರ್ದೇಶಕರು ಅವ್ರು ಏನಂದರೆ, ಸಾಮಾನ್ಯವಾಗಿ ಯಾರ್ಯಾರು ಎಲ್ಲೆಲ್ಲಿ ಎಂತೆಂಥ ಧ್ವನಿಗಳು ಸಿಗ್ತದೆ ಅಂತಂತನ್ನೋದನ್ನು ಅವ್ರು ಮೊದಲೇ ಗುರುಸ್ಕೊಂಡ್ಬಿಟ್ಟಿರ್ತಿದ್ರು. ಅವರನ್ನ ನೀವು ಈ ಇದಕ್ಕೆ ನೀವು ಸಂಗೀತ ಚೆನ್ನಾಗಿತ್ತು ಅದನ್ನು ಅಪ್ಲೈ ಮಾಡಿ ಅಂತ ಹೇಳ್ತಿದ್ರು. ನಾಟಕ ಅಂದ್ರೆ ನಿಮ್ಮ ಧ್ವನಿ ಚೆನ್ನಾಗಿದೆ, ನೀವು ನಾಟಕ ವಿಭಾಗಕ್ಕೆ ಹಿಂಗ ಆಡಿಷನ್ ಹಿಂಗ್ ಕರ್ಕೊಂಡ್ ಬರ್ತಿದ್ರು. ಅಂದ್ರೆ
1: ಅಂದ್ರೆ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು ಸರ್. ಬಹಳ ಸ್ಪಷ್ಟವಾಗಿ ಗುರುತಿಸೋರು,
0: ಹೌದು,
1: ಅಲ್ಲಿ ಯಾವುದೇ ಒಂದು ಏನೋ ಇದಿರ್ತಿರ್ಲಿಲ್ಲ.
0: ಸರ್, ಅನೇಕ ರೇಡಿಯೋ ನಾಟಕಗಳಲ್ಲಿ ತಾವು ಭಾಗವಹಿಸಿದಿರಿ ಮತ್ತು ಕೆಲವೊಂದು ಸವಾಲಿನ ಧ್ವನಿಗಳು ಅಲ್ಲಿ ಬೇಕಾಗಿರ್ತದೆ. ಈಗ ಸದ್ಯಕ್ಕೆ ಕೊಟ್ಟಂಗೆ, ಉದಾಹರಣೆ ಕೊಟ್ಟಂಗೆ, ಎಂತೆಂಥ ಪಾತ್ರಗಳು ನಿಮಗೆ ಖುಷಿ ಕೊಟ್ಟಿದ್ದಾವೆ, ಏನಾರ ನೆನಪಾಡುವಂಥದ್ದು ಇದೆಯಾ ಸರ್?
1: ಸರ್, ಇದೆ, ಬೇಕಾದಷ್ಟು ಇದೆ. ಆ ಥರದ್ದು ನೆನೆಸ್ಕೊಳ್ಳೋಕೆ ಹೋದ್ರೆ ನಾನು ಎಚ್ಎಂ ನಾಯಕನ ಪಾತ್ರ, ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ ಈ ಧ್ವನಿಗೆ ಈ ಪಾತ್ರ, ಈ ಧ್ವನಿಗೆ ಈ ಪಾತ್ರ ಅಂಥೇಳಿ ಒಂದು ಸ್ಕ್ರಿಪ್ಟು ತೊಗೊಂಡಾಗ್ಲೇ ಆಕಾಶವಾಣಿ ನಿರ್ಧಾರ ಮಾಡಿರುತ್ತೆ. ನಾನು ಇನ್ನೊಂದು ಪಾತ್ರಕ್ಕೆ ಆಯ್ಕೆ ಆಗಿದ್ದೆ. ಆಮೇಲೆ ಆ ಧ್ವನಿ ಮತ್ತು ಪ್ರೆಸೆಂಟೇಷನ್ ಎಲ್ಲ ನೋಡಿದ ಮೇಲೆ ರಾಮಣ್ಣ ನೀವು ಎಚ್ಎಂ ನಾಯಕನ ಪಾತ್ರ ಮಾಡಿ ಅಂಥೇಳಿ ಹೇಳಿದ್ರು. ಹಾಗೆಯೇ ಇನ್ನೊಂದ್ಸಾರಿ ಯಾಜ್ಞವಲ್ಕ್ಯ ಅನ್ನುವಂಥ ನಾಟಕದಲ್ಲೂ ಕೂಡ ನನಗೆ ಇನ್ನೊಂದು ಪಾತ್ರ ಸಿಕ್ಕಿತ್ತು. ಅಲ್ಲೂ ಕೂಡ ರಾಮಣ್ಣ ನೀವು ಯಾಜ್ಞವಲ್ಕ್ಯನ್ನೇ ಮಾಡಿ ಅನ್ನುವಂಥದ್ದು ಬಂತು. ಹಾಗೇನೆ ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದಾಗ ನನಗೆ ಇನ್ನೊಂದು ಯಾವುದೋ ಪಾತ್ರ ಸಿಕ್ಕಿದ್ರು ಕೂಡ ಇಲ್ಲಿನ ನಿರ್ದೇಶಕರು ಅವ್ರು ಹೇಳಿದ್ರು, ಇಲ್ಲ ನೀವು ಇನ್ಸ್ಪೆಕ್ಟರ್ ಪಾತ್ರ ಮಾಡಿ.
0: ಅದೇ ಈ ರೀತಿ ಅಂದ್ರೆ ಒಂದು ಧ್ವನಿ, ಒಂದು ಕಂಠ, ಕಂಚಿನ ಕಂಠ ಇದ್ದಂತಂದ್ರೆ ಆ ಪಾತ್ರಕ್ಕೆ ಅನುಗುಣವಾಗಿ ಅದು ಹೊಂದಿಕೆ ಆಗತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಮತ್ತೆ ಅದು ಇಂತಿಷ್ಟು ದಿನ ಆದ್ಮೇಲೆ ರಾಮಣ್ಣ ಅವರು ಈ ಎಲ್ಲ ಪಾತ್ರಗಳಿಗೆ ಅವರು
1: ಈ ಪಾತ್ರ
0: ನಾಟಕ ಕಲಾವಿದರು ಅಂತಂತ ಹೇಳಿ ಅಂದಾಗ ಯಾವುದೇ ಪಾತ್ರ ಕೂಡ ಮಾಡ್ತೀರಿ. ಸರ್, ಈಗ ಈ ರಂಗಭೂಮಿಗೂ ಕೂಡ ತಮ್ಮ ನಂಟಿದೆ, ನಟರಾಗಿ ತಾವು ಅಲ್ಲಿ ಕೂಡ ಕೆಲಸ ಮಾಡಿದಿರಿ. ಹೇಗೆ ಹೇಗೆ ಶುರು ಆಯ್ತು ಇದು?
1: ಸರ್, ನಾನು 1976 ರಂಗಭೂಮಿಯನ್ನ ತುಳಿದಂಥವ್ರು. ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿದೆ, ಪೌರಾಣಿಕ ನಾಟಕಗಳಿಗೆ ವಿಶೇಷವಾದಂತಹ ಮಾನ್ಯತೆ ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ಸಂದರ್ಭಕ್ಕೆ ಒಂದು ನಾಟಕನ ಮಾಡುವಂತ ಒಂದು ಅಭ್ಯಾಸ ಇದೆ. ಹಾಗೇನೆ ನಮ್ಮಲ್ಲಿ ಒಂದು ರಾಜವಿಕ್ರಮ ಅಂಥೇಳಿ ನೀವು ಕೇಳಿರಬೇಕು, ರಾಜವಿಕ್ರಮ ಅಂಥೇಳಿ ಒಂದು ನಾಟಕ. ಅಲ್ಲಿ ಏನಾಯಿತು ಅಂದರೆ, ನಾನು ನಾಟಕ ರಿಹರ್ಸಲ್, ನಮ್ಮ ತಂದೆ ಭಾಳ ಒಳ್ಳೆ ಹಾರ್ಮೋನಿಯಂ ಮಾಸ್ಟರ್, ಹಾರ್ಮೋನಿಯಂ ಜೊತೆಗೆ ಹಾಡೋರು. ನನಗೆ ಅದೇನೋ SLC ನಾನು 9th class 10th class ಓದ್ತಾ ಇದ್ದೆ. ಒಂದ್ಸಾರಿ ಏನಾಯ್ತು, ನಾಟಕ ನಾನು ರಿಹರ್ಸಲ್ಗೆ ಹೋಗುವೆ, ರಾತ್ರಿ 8 to 7 ಶುರು ಆದರೆ 10 o'clock ನಡೆಯೋದು. ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನಾನು ರಿಹರ್ಸಲ್ ಹೋಗಿ ಕೂತ್ಕೊಳ್ಳುವೆ. ಆದಿಮೂರ್ತಿ ಅಂತ ಒಂದು ಪಾತ್ರ, ತುಂಬಾ ಚೆನ್ನಾಗಿ ಮಾಡೋರವರು, ಒಳ್ಳೆ ನಮ್ಮ ನರಸಿಂಹರಾಜು ಮಾಡಿದಂಗೆ ಅವ್ರು ನೆನ್ಸೋರವರು,
0: ಪಾತ್ರಗಳು
1: ಹಾಸ್ಯ ಪಟ್ಟು ಒಳ್ಳೆ ಹಾಸ್ಯಗಾರ. ಅವ್ರಿಗೂ ಮತ್ತೆ ಆಡಳಿತ ಮಂಡಳಿಗೂ ಅದೇನೋ ಒಂದು ನಾಟಕದ ಕೊನೆ ದಿನಗಳಲ್ಲಿ, ನಾಟಕ ಪ್ರದರ್ಶನ ಇನ್ನೇನೋ ಒಂದು ವಾರ ಇದೆ ಅನ್ನೋವಾಗ ಅವ್ರಿಗೂ ಅವ್ರಿಗೇನೋ ಸ್ವಲ್ಪ ತಿಕ್ಕಾಟ ಬಂತು. ಆದಿಮೂರ್ತಿ ಪಾತ್ರ ಏನ್ ಮಾಡೋದು ತೋಚ್ತಾ ಇರ್ಲಿಲ್ಲ. ಮೇಷ್ಟ್ರು, ನಾಟಕದ ಮೇಷ್ಟ್ರು ವೀರಭದ್ರಾಚಾರ್ ಅಂತೇಳಿ, ಅವ್ರು ಏನ್ ಮಾಡಿದ್ರು, ರಮಣ ಏಯ್ ಬರ ಇಲ್ಲಿ ನಿಂತ್ಕೊಳ, ಆ ಪಾತ್ರಗೆ ಸ್ವಲ್ಪ ಕ್ಲೂ ಕೊಡೋ ಅಂದ್ರು. ಇನ್ಯಾರ ಕೈಲಿ ಮಾಡ್ಸೋಣ ಅಂತ ಅನ್ಕೊಂಡಿದ್ರು. ಕೊನೆಗೆ ಏನಾಯ್ತು, ಲೇ ನೀನೇ ಚೆನ್ನಾಗಿ ಮಾಡ್ತೀಯಲ್ಲ ಅವನಿಗಿಂತ ಮಾಡೋ
0: ಅಂದ್ರು.
1: ಹಾಗಾಗಿ 76 ಇನ್ನು SLC ಓದ್ತಾ ಇದ್ದೆ ನಾನು. ಆ ಟೈಮಲ್ಲಿ ನಾನು ಆದಿಮೂರ್ತಿ ಪಾತ್ರದಿಂದ ಒಳಗಡೆ ಬಂದೆ. ಬೇರೆ ಬೇರೆ ನಾಟಕ ತಂಡಗಳವರು ನಾನು ಕರೆಯೋರು, ಹೋಗಿ ಪಾತ್ರಗಳನ್ನು ಮಾಡ್ತಾ ಇದ್ದೆ. 1995 ರಂಗಭೂಮಿಯಲ್ಲಿ ಸಿಕ್ಕಾಬಟ್ಟೆ ಇದ್ದೆ ಸರ್. ನಾನು ಶಿಕ್ಷಣವನ್ನು ಕೂಡ ಮಟ್ಟಗೊಳಿಸಿದ್ದೆ ನಾಟಕಗಳಿಗೋಸ್ಕರವಾಗಿ. ಸದಾ ಕಲಾಕ್ಷೇತ್ರ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ನಾಟಕಗಳು ಆಡ್ತಾರೆ ಅಲ್ಲೆಲ್ಲ ಹೋಗುವೆ ನಾನು.
0: ಅನೇಕ ಕಡೆ ತಾವು ಓಡಾಡಿದಿರಿ.
1: ಹೌದು, ಆಗ್ರಾ ಈ ಕಡೆ ನಾಟಕ ಪ್ರದರ್ಶನಗಳನ್ನು ಮಾಡ್ಕೊಂಡು ಬಂದಿದ್ರಿ.
0: ಈಗ ಜೊತೆಗೆ ತಾವು ಹವ್ಯಾಸಿ ಪತ್ರಕರ್ತರು ಕೂಡ ಆಗಿದ್ದೀರಿ. ಪತ್ರಿಕೆ ಜೊತೆಗೆ, ನಾಟಕದ ಜೊತೆಗೆ ಮತ್ತು ಆಕಾಶವಾಣಿ ಜೊತೆಗೆ, ಈ ದೂರದರ್ಶನದ ಜೊತೆಗೆ, ಇಷ್ಟೆಲ್ಲವನ್ನು ಕೂಡ ಎಲ್ಲಾ ಕಡೆ ತೊಡಗಿಸ್ಕೊಂಡು ನಮ್ಮ ಒಂದು ವೈಶಿಷ್ಟ್ಯತೆಯನ್ನ ನಾವು ಕಾಪಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಎಷ್ಟು ಸವಾಲುಗಳಿವೆ ಸರ್, ಮತ್ತು ಆಕಾಶವಾಣಿಯಿಂದ ನೀವು ಏನು ಪಡ್ಕೊಂಡಿದ್ದೀರಿ?
1: ಸರ್, ಆಕಾಶವಾಣಿಯಿಂದ ನನಗೆ ಮಹತ್ವ ಬಂದಿದೆ ಸರ್. ಇದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ನಾನು. ಇವತ್ತೇನಾದ್ರೂ ಯಾವುದೇ ಕ್ಷೇತ್ರ, ಅದು ರಂಗಭೂಮಿ ಇರಬಹುದು ಅಥವಾ ನನ್ನ ನಿರೂಪಣ ಕ್ಷೇತ್ರ ಇರಬಹುದು, ಇಲ್ಲಿ ಏನಾದ್ರೂ ನನಗೊಂದು ಹೆಸರು ಬಂದಿದೆ ಅಂದ್ರೆ ಅದು ಆಕಾಶವಾಣಿ ಕೊಟ್ಟಂತ ಭಿಕ್ಷೆ ಅಂತ ನಾನು ಹೇಳಬಲ್ಲೆ. ನಿಜವಾಗ್ಲು ತುಂಬಾ ಅಂತಃಕರಣಪೂರ್ವಕವಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನನಗೆ ಭಾಷೆ ಕೊಟ್ಟಿದೆ, ಧ್ವನಿ ಕೊಟ್ಟಿದೆ, ಮತ್ತೆ ಆರ್ಥಿಕವಾಗಿಯೂ ಕೂಡ ನನಗೊಂದು ಶಕ್ತಿಯನ್ನ ತುಂಬಿದ್ದು ಆಕಾಶವಾಣಿ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಹೇಳಬಲ್ಲೆ ನಾನು.
0: ನಿಮ್ಮಲ್ಲಿರುವಂತಹ ಪ್ರತಿಭೆ ಅದನ್ನು ಬಳಸ್ಕೊಂಡು ನಿಮಗೂ ಕೂಡ ಒಂದು ಗೌರವ ಅಂದರೆ ಪ್ರತಿಯೊಂದು ಯಾವುದೇ ಒಂದು ಧ್ವನಿ ವಿಷಯದಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಬೇಕಂದ್ರೆ ಜಿ ಪಿ ರಾಮಣ್ಣ ಅವರು ಬರಲಿ ಅಂತಂಥೇಳಿ ನಾವು ಕೂಡ ಬಯಸ್ತೀವಿ. ಅಂದರೆ ಧ್ವನಿಯನ್ನು ಪರೀಕ್ಷೆ ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಬಹಳಷ್ಟು ಮಾನದಂಡಗಳು ಗೊತ್ತಿರುತ್ತವೆ.

0: ಹೌದು,
1: ಆಕಾಶವಾಣಿಗೆ ಎಂಥ ವ್ಯಕ್ತಿ ಬೇಕು ಅಂತನ್ನೋದನ್ನು ನೀವು ಸುಲಭವಾಗಿ ನಿರ್ಧಾರ ಮಾಡಬಹುದು.
0: ನಿಜ
1: ಸರ್. ಈಗ ಈ ಪತ್ರಿಕೆಗಳಲ್ಲಿ ಬರುವಂತಹ ವಿಷಯಗಳು ಆಕಾಶವಾಣಿಯಲ್ಲಿ ಅದು ಧ್ವನಿಯಾಗಿ ಬಂದು ಹೋಗಿಬಿಡುತ್ತೆ ಹಂಗೆ.
0: ಹೌದು ಹೌದು,
1: ಪತ್ರಿಕೆಯಲ್ಲಿ ಇರುತ್ತೆ, ಒಂದು ಎರಡು ಮೂರು ಸಲ ಓದಿ ಬೇಕಾದ್ರೆ ತಿಳ್ಕೊಳ್ಬಹುದು. ಹಾಗೆ ಬಂದು ಹೋಗುವಂತಹ ಈ ಧ್ವನಿಗೆ ಅದನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಕೇಳುಗನಿಗೂ ಕೂಡ ಬೇಕಾಗತ್ತೆ, ಕರೆಕ್ಟ್ ಆಗಿ ಗ್ರಹಿಸಿ ಕೇಳಬೇಕಾಗತ್ತೆ.
0: ಹೌದು ಹೌದು,
1: ಕೇಳುವುದು ಎಷ್ಟು ಮುಖ್ಯ
0: ಸರ್. ನಮ್ಮಲ್ಲಿ ಏನು ಅಂದರೆ, ಒಂದು ನಾನು ಹೇಳ್ತೀನಿ, ಯಾವಾಗಲೂ ಕೆಲವು ಕಡೆ ಮಾತಾಡುವಾಗ ಹೇಳ್ತಿರ್ತೀನಿ, ನಾವು ತಾಳ್ಮೆಯನ್ನು ಕಳ್ಕೊಂಡಿದ್ದೀವಿ, ಕೇಳ್ಮೆಯನ್ನು ಕಳ್ಕೊಂಡಿದ್ದೀವಿ. ಯಾವ ಮನುಷ್ಯ ಉತ್ತಮ ಕೇಳುಗನಾಗಿರ್ತಾನೆ ಅವನು ಮಾತ್ರ ತಾಳ್ಮೆಯವಂತ ಮನುಷ್ಯನಾಗಿರ್ತಾನೆ, ಒಬ್ಬ ಸಂಸ್ಕಾರಶೀಲನಾಗಿ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಕೇಳ್ಮೆನೇ ಇಲ್ಲ ಸರ್, ಜೊತೆಗೆ ತಾಳ್ಮೆನೂ ಇಲ್ಲ. ಕೇಳ್ಮೆ ಅನ್ನೋದು
1: ಬಹುಶಃ ತಾಳ್ಮೆ ಇರಲ್ಲ ಅಂತ ಅನ್ಕೋಬಹುದು ನಾವು. ಸೊ ಈಗ ಅದು ಕೇಳೋದು ಬಹಳ ಪ್ರಮುಖ,
0: ಮುಖ್ಯವಾದ
1: ರೇಡಿಯೋ ಮಾತ್ರ ಕೇಳಿ.
0: ರೇಡಿಯೋ ಮಾತ್ರ ಅಲ್ಲ, ನಾನು ಕೇಳ್ಮೆ ಅನ್ನುವಂಥದ್ದನ್ನು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸ್ತೀನಿ. ಗುರು ಹಿರಿಯರ ಮಾತುಗಳನ್ನು ಕೇಳೋದಾಗ್ಲಿ, ಆಯ್ತಾ, ಅಪ್ಪ ಅಮ್ಮಂದಿರ ಮಾತುಗಳನ್ನು ಕೇಳೋದಾಗ್ಲಿ, ಆಯ್ತಾ, ಎಲ್ಲೋ ಒಂದು ಕಡೆ ಏನೋ ಏನೋ ಪ್ರವಚನ ನಡೀತಾ ಇದೆ, ಏನೋ ಒಂದು ಭಾಷಣ ನಡೀತಾ ಇದೆ, ಗುರು ಹಿರಿಯರು ಮಾತಾಡ್ತಿರ್ತಾರೆ, ಅಂಥವ್ರ ಮಾತುಗಳನ್ನು ಕೇಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜ್ಞಾನಾರ್ಜನೆಗೆ ಇರುವಂಥ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಕೇಳ್ಮೆ
1: ಕೇಳುವುದು,
0: ಒಂದು ತಾಳ್ಮೆಯಿಂದ ಕೇಳುವಂತ.
1: ಅಷ್ಟೇ ಸರ್, ನಡುವೆ ಮಾತಿನ ಮಧ್ಯೆ ನಿರೂಪಣಾ ಕ್ಷೇತ್ರದ ಬಗ್ಗೆನೂ ಕೂಡ ಮಾತಾಡ್ತಿದ್ವಿ ನಾವು. ಅದರಲ್ಲಿ ಕೂಡ ನಾನು ನನ್ನ ಒಂದು ಪ್ರತಿಭೆಯನ್ನು ತೋರಿಸುವಂಗೆ ಆಯಿತು ಅಂತಂಥೇಳಿ, ಅಂದರೆ ತಮ್ಮಲ್ಲಿ ಆ ಒಂದು ಕಲೆ ಇತ್ತು ಮತ್ತು ಶಿಸ್ತುಬದ್ಧವಾಗಿ ತಯಾರಿ ಮಾಡಿಕೊಳ್ಬೇಕು ಒಂದು ಪ್ರತಿಯೊಂದನ್ನು ಕೂಡ. ಅದ್ರ ಜೊತೆ ಜೊತೆಗೆ ನಿರೂಪಣೆಯನ್ನು ಹೇಗೆ ಮಾಡಬೇಕು ಅಲ್ಲಿ ಕೂಡ ಅನೇಕ ಪಟ್ಟುಗಳನ್ನು ಅರಿತಿರಬೇಕಾಗತ್ತೆ.
0: ಹೇಗೆ
1: ಇಲ್ಲಿ ಆಕಾಶವಾಣಿಯಲ್ಲಿ ಉದ್ಘೋಷಕ ಹೇಗೆ ನಿರೂಪಣೆ ಮಾಡ್ತಾನೆ ಇದು ಒಂದಾದರೆ, ಹೊರಗಡೆ ವೇದಿಕೆಯ ನಿರೂಪಣೆ ಅದು ಇನ್ನೊಂದು.
0: ಹೌದು ಹೌದು,
1: ಅಲ್ಲಿ ಕೂಡ ನೀವು ಅನೌನ್ಸರೇ
0: ಸರ್. ಹೌದು, ನಿರೂಪಕ ಅಂತಂದ್ರೆ ಅವನು ಬರೀ ಅನೌನ್ಸರ್ ಅಲ್ಲ, ಅವನು ಒಬ್ಬ ಸ್ಟೇಜ್ ಮ್ಯಾನೇಜರ್ ಕೂಡ ಆಗಿರ್ಬೇಕಾಗಿರ್ತಾರೆ. ಸ್ಟೇಜ್ ಮ್ಯಾನೇಜರ್ ಕೂಡ ಆಗಬೇಕಾಗಿರ್ತದೆ. ಹೇಗೆ ಕಾರ್ಯಕ್ರಮವನ್ನು ತೂಗಿಸಬೇಕು, ಏನಾದ ಮೇಲೆ ಏನು ಮಾಡಬೇಕು, ಏನ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಕಾರ್ಯಕ್ರಮ ನಿರೂಪಕ ಅಂತ ಹೇಳಿದ್ರೆ ಬಹುಜನ ತಿಳ್ಕೊಂಡಿರುವಂತಹದ್ದು ನಾನೇ ಪಿಲ್ಲರ್ ಅಂತ ಅಲ್ಲ, ನಿರೂಪಕ ಅನ್ನುವಂಥದ್ದು ಒಬ್ಬ ಫಿಲ್ಲರ್ ಅಷ್ಟೇ, ನಡು ನಡುವೆ ಕೊಂಡಿ ಆಗಿರ್ಬೇಕಷ್ಟೇ. ಅವರು
1: ಅತಿಥಿಗಳು ಮಾತಾಡಿದನ್ನು ಅವಲೋಕನ ಮಾಡಿ ಅವರೇ ಮಾತಾಡಿ ಶುರು ಮಾಡ್ತಾರೆ,
0: ಮಾತಾಡ್ತಾರೆ, ಪ್ರತಿ ಭಾಷಣಕಾರ ಆಗ್ಬಿಡ್ತಾರೆ ಅವನು ಅಲ್ಲ.
1: ಅದು ಸರಿಯಾದ ವ್ಯಾಖ್ಯಾನ ತಾವು ಕೊಟ್ಟಿದ್ದೀರಿ ನೀವು. ನಿರೂಪಣೆ ಅಂದ್ರೆ ಕೊಂಡಿಯಾಗಿರ್ಬೇಕು.
0: ಹೌದು ಸರ್, ನಾನು ಸುಮಾರು ಒಂದು 5,000 ಕಾರ್ಯಕ್ರಮಗಳಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾನು ನಿರೂಪಣೆ ಮಾಡಿದ್ದೀನಿ. ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಜಯಂತಿಗಳು ಏನಿವೆ ಅವು, ಮತ್ತೆ ಹಂಪಿ ಉತ್ಸವ, ಮೈಸೂರು ದಸರಾ, ಹೀಗೆ ಕದಂಬೋತ್ಸವ, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಸಮಾರಂಭ ಅನ್ನುವಂಥದ್ದು ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಇರುವಂತಹ ವೇದಿಕೆ ಅಲ್ಲ, ಅದನ್ನ ಪ್ರತಿಯೊಬ್ಬ ನಿರೂಪಕನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಇದು.
1: ನಿಜ. ಈಗ ಹೊರಗಡೆ ವೇದಿಕೆಗಳಲ್ಲಿ ನಿರೂಪಣೆ ಮಾಡೋದು ಒಂದಾದರೆ, ಆಕಾಶವಾಣಿಯಲ್ಲಿ ನಿರೂಪಣೆ ಮಾಡೋದು ಇನ್ನೊಂದು. ನಮ್ಮಲ್ಲಿ ಅನೇಕ ಕ್ವಿಜ್ಗಳನ್ನು ಕೂಡ ತಾವು ನಡೆಸಿಕೊಟ್ಟಿದ್ದೀರಿ.
0: ಹೌದು ಸರ್.
1: ಅಲ್ಲಿ ಹೇಗಿರ್ತಿತ್ತು ಸರ್ ಈ ಕ್ವಿಜ್ ಅಂತಂದ್ರೆ? ಅಲ್ಲಿ ಕೂಡ ಮತ್ತೆ ನಿಮ್ಮ ನಿರೂಪಣಾ ಕೌಶಲ್ಯ ಬೇಕು.
0: ಹೌದು. ಇನ್ನೊಂದು ಏನು ಅಂದ್ರೆ, ಪ್ರಶ್ನೆಗಳನ್ನ ಯಾವ ರೀತಿ ಕಾಯಿನ್ ಮಾಡಬೇಕು ಅಂತ ಹೇಳಿ ಇದು ಆಕಾಶವಾಣಿ ನಮಗೆ ಕಲಿಸ್ಕೊಟ್ಟಿದೆ. ಅದನ್ನ ಇಲ್ಲಿ ಪ್ರಯೋಗ ಮಾಡಿದ್ದೀನಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಾಗ. ವಿವೇಕಾನಂದ ಜಯಂತಿ, ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟಿದ್ದೀನಿ.
2: ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳುತ್ತಿದ್ದೀರಿ. ಕಾರ್ಯಕ್ರಮದ ಮೊದಲನೆಯ ಭಾಗ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ವಿಜಯ ಬಿರಿದನನೆ ಫಲಕೆ ಮನೆ ಮಂಕುತಿಮ್ಮ ಬಿರಿದನನೆ ಫಲಕೆ ಮನೆ ಮಂಕುತಿಮ್ಮ.
1: ಬದುಕಿನಲ್ಲಿ ವ್ಯಕ್ತಿ ಎದುರಿಸಬೇಕಾದ ನಾನಾ ಬಗೆಯ ಪರೀಕ್ಷೆಗಳು, ಅನುಭವಿಸಬೇಕಾದ ಶಿಕ್ಷೆಗಳು, ಇವೆಲ್ಲ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಗಟ್ಟಿಗೊಳಿಸುವಂತಹವು. ಜಟ್ಟಿಯ ಮೈ ಎಷ್ಟು ಜಡ್ಡುಗಟ್ಟುತ್ತದೋ ಅವನ ದೇಹ ಅಷ್ಟು ಗಟ್ಟಿಯಾಗುತ್ತದೆ. ಮೊಳಕೆ ಒಡೆದಾಗಲೇ ಅದು ಹಣ್ಣಿಗೆ ನೆಲೆಯಾಗಬಲ್ಲದು. ತುಂಬ ಸುಂದರವಾದ ಕೊನೆಯಿಂದ ಕೂಡಿರೋ ಪದ್ಯ ಇದು. ಬದುಕು ಅನ್ನೋದು ಒಂದು ಕಡೆ ಪರೀಕ್ಷೆಯೂ ಹೌದು, ಶಿಕ್ಷೆಯೂ ಹೌದು, ಮತ್ತು ಈ ಪರೀಕ್ಷೆ ಶಿಕ್ಷೆಗಳನ್ನು ಎದುರಿಸಬೇಕಾದಂತಹ ಒಂದು ರೀತಿಯ ಅನುಭವವೂ ಹೌದು. ನಾವು ಬದುಕಿನ ಪ್ರತಿ ಕ್ಷಣದಲ್ಲಿ ಅನುಭವಿಸುವಂತಹ ಪರೀಕ್ಷೆಗಳು, ಪರೀಕ್ಷೆ ಅಂದರೆ ನಮ್ಮನ್ನು ಸರಿಯೋ ತಪ್ಪೋ ಗಟ್ಟಿಯೋ ಜಳ್ಳೋ ಅನ್ನುವುದನ್ನು ನೋಡುವಂತಹ, ನಮ್ಮನ್ನು ಪರೀಕ್ಷೆ ಒಡ್ಡುವಂತಹ ಸನ್ನಿವೇಶಗಳು ಕೆಲವು ವೇಳೆ ನಮಗೆ ಅದು ಶಿಕ್ಷೆಯ ಆಗುವ ಕಾಣಬಹುದು. ಅಂದರೆ ಬದುಕು ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ಕೊಳ್ಳೋದು ರೂಢಿ, ನನಗೆ ಯಾಕೆ ಈಗ ಶಿಕ್ಷೆ ಕೊಟ್ಟೆ ಅಂತ ದೇವರನ್ನು ಕಷ್ಟಪಡೋರು ಹೇಳ್ಕೊಳ್ತಾರೆ. ಈ ಶಿಕ್ಷೆ ಕೊಟ್ಟೆ ಅಂದ್ರೆ ಅರ್ಥ ನಾನು ಮಾಡಿದ ತಪ್ಪಿಗೆ ಯಾರೋ ಒಬ್ಬ ನ್ಯಾಯಾಧಿಪತಿ ನೀನು ಇದನ್ನು ಅನುಭವಿಸು ಅಂತ ಶಿಕ್ಷೆ ಕೊಟ್ಟ ಹಾಗೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಯಾಕೆಂದರೆ ನಾವು ಹಿಂದೆಯೇ ಕಂಡಿರೋ ಹಾಗೆ ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದಲೇ ರೂಪಿತವಾಗುವಂತಹದಲ್ಲ. ವ್ಯಕ್ತಿಯ ಬದುಕು ಕೂಡ ಅವನನ್ನು ಮೀರಿದ ಅನೇಕ ಸಂಗತಿಗಳಿಂದ ರೂಪಿತವಾಗಿರುವಂತಹದ್ದು. ಹಾಗಾಗಿ ಎಲ್ಲಿ ವ್ಯಕ್ತಿಯ ನಿರೀಕ್ಷೆ, ವ್ಯಕ್ತಿಯ ಪ್ರಯತ್ನ ಇವುಗಳಿಗೆ ವಿರುದ್ಧವಾದಂತಹ ಪ್ರತಿಕೂಲ ಸ್ಥಿತಿಗಳು ಒದಗುತ್ತವೋ ಆವಾಗ ಪ್ರಯತ್ನ ಪಡುವಂತಹ ವ್ಯಕ್ತಿಗೆ ಇದು ಶಿಕ್ಷೆಯೇನೋ ಅಂತ ಅನ್ನಿಸ್ಬಿಡಬಹುದು. ಅಥವಾ ತಾನು ನಿಭಾಯಿಸಲಾರದಂತಹ ಒಂದು ಪರಿಸ್ಥಿತಿ ಬಂದಾಗ ಇದು ಪರೀಕ್ಷೆಯೇನೋ ಅಂತ ಅನ್ನಿಸ್ಬಹುದು. ನಿಭಾಯಿಸಲಾರದ ಒಂದು ಸ್ಥಿತಿ ಬಂದುಬಿಟ್ಟಾಕ್ಷಣ ಅಥವಾ ನಾವು ಯಾವುದನ್ನು ನಿರೀಕ್ಷಿಸಲಿಲ್ಲವೋ ಅಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಾಕ್ಷಣ ನಾವು ಅಧೀರಗೊಳ್ಳಬಾರದು. ಯಾಕೆಂದರೆ ಇಂತಹ ಪ್ರತಿಯೊಂದು ಘಟನೆಯೂ ಸನ್ನಿವೇಶವೂ ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಗಳಿಗೆ ವ್ಯಾಯಾಮದ ಹಾಗೆ ಅಂತ ಭಾವಿಸಬೇಕು. ಹಿಂದೆಯೇ ನೋಡಿದ ಹಾಗೆ ವ್ಯಾಯಾಮ ಅನ್ನೋದು ದೇಹವನ್ನು ಪುಟುಗೊಳಿಸುವಂತಹದ್ದು, ದೇಹದ ಶಕ್ತಿಯನ್ನು ಜಾಸ್ತಿ ಮಾಡುವಂತಹದ್ದು. ಇದ್ದಕ್ಕಿದ್ದ ಹಾಗೆ ಪರೀಕ್ಷೆ ಎದುರಿಸುವುದಕ್ಕೆ ಸಾಧ್ಯ ಇಲ್ಲ ಅಥವಾ ಇದ್ದಕ್ಕಿದ್ದ ಹಾಗೆ ಶಿಕ್ಷೆಯನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧತೆ ನಡೀಬೇಕು. ಅಂದರೆ ಬದುಕು ಈ ಸಿದ್ಧತೆ ಮತ್ತು ಅದರ ಸಾಫಲ್ಯ ಇವುಗಳ ನಡುವಣ ಪರ್ಯಾಯ ಅಂತ ಭಾವಿಸಬಹುದೇನೋ. ಜೊತೆಗೆ ಹಣ್ಣು ಮೂಡಬೇಕಾದ್ರೆ ಒಂದು ಬೀಜ ಒಡಿಬೇಕು. ಬೀಜ ಒಡೆದಾಗಲೇ ಮೊಳಕೆ ಬರೋದು, ಆ ಮೊಳಕೆಯ ಮುಂದೆ ಸಸಿಯಾಗೋದು, ಆ ಸಸಿಯೇ ಮುಂದೆ ಗಿಡವಾಗೋದು, ಆ ಗಿಡವೇ ಮುಂದೆ ಮರವಾಗೋದು, ಆ ಮರದಲ್ಲಿಯೇ ಮತ್ತೆ ಹೂವು ಹಣ್ಣು ಬೆಳೀತಕ್ಕಂತಹದ್ದು. ಅಂದರೆ ಮತ್ತೊಂದು ಹಣ್ಣಿಗೆ ನೆಲೆ ಒದಗಬೇಕಾದ್ರೆ ಬೀಜ ಒಡಿಬೇಕು. ಹಾಗಾಗಿ ನಾವು ಗಾಸಿಗೊಂಡ್ರೆ ಅದರಿಂದ ಫಲ ಇದೆ ಅಂತ ಭಾವಿಸಬೇಕೇ ಹೊರತು ಗಾಸಿಗೊಂಡದ್ರಿಂದ ನಮ್ಮ ಜೀವನ ನಿಸ್ಸಾರ್ಥಕವಾಯಿತು ಅಂತ ಭಾವಿಸಬಾರದು.

ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ಪುರುಷನ ಸ್ವಾತಂತ್ರ್ಯ ಭವನ ತೋಳ್ಗಿರುವಷ್ಟು ಪರಿಧಿಯೊಂದರೊಳದರ ಯತ್ನ ಕೆಡೆಯುಂಟು. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಳುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ.

0: ನಮ್ಮ ತೋಳನ್ನು ನಾವು ಅದು ಇರುವಷ್ಟು ಉದ್ದಕ್ಕೆ ಚಾಚಬಹುದು, ಮಡಿಸಬಹುದು, ಆಡಿಸಬಹುದು ಅಷ್ಟೆ. ದೇಹವನ್ನು ಬಿಟ್ಟು ಅದು ಹಾರಲಾರದು. ಹಾಗೆಯೇ ಮಾನವ ಸಂಪೂರ್ಣ ಸ್ವತಂತ್ರನಲ್ಲ, ಅವನ ಸ್ವಾತಂತ್ರ್ಯ ಪರಿಮಿತವಾದುದು. ಅಷ್ಟನ್ನೇ ಬಳಸಿಕೊಂಡು ಹೆಚ್ಚಿನದನ್ನು ಸಾಧಿಸಬೇಕು. ಅಂದರೆ ಒಂದು ರೀತಿ ಕವಿ ಇಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ವ್ಯಕ್ತಿಯ ಸ್ವಾತಂತ್ರ್ಯ ಅಂದರೆ ಎಂತಹದು? ಆ ಸ್ವಾತಂತ್ರ್ಯ ಅನ್ನೋದು ಅಪಾರವಾದ ಅಪರಿಮಿತವಾದ ಸ್ವಾತಂತ್ರ್ಯವಲ್ಲ, ಅದಕ್ಕೆ ಪರಿಮಿತಿ ಇದೆ. ವ್ಯಕ್ತಿಯ ಸ್ವಾತಂತ್ರ್ಯ ಪ್ರಕೃತಿಯ ಪರಿಮಿತಿಯಿಂದ ಅಥವಾ ಪರಿಮಿತಿಗೆ ಒಳಗಾಗತಕ್ಕಂತಹದ್ದು. ಹಾಗೆ ನೋಡಿದ್ರೆ ನಮ್ಮ ಸಂವಿಧಾನಗಳಲ್ಲಿಯೂ ಕೂಡ ಹೇಳಿರುವ ಮಾತು ಏನು ಅಂದರೆ, ಸ್ವಾತಂತ್ರ್ಯ ಅನ್ನೋದು ಪರಿಮಿತಿಗಳಿಗೆ ಒಳಗಾಗಿರಬಹುದು. ನಮ್ಮ ಲಿಬರ್ಟಿ ಇದೆಯಲ್ಲ ಅಥವಾ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅದು ವಿತ್ ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಸಕಾರಣವಾದಂತಹ ಇತಿಮಿತಿಗಳಿಗೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆಯಲ್ಲ, ಸ್ವೈರಾಚಾರವಲ್ಲ, ಬೇಕಾದ್ದು ಮಾಡಬಹುದು ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ವಿರುದ್ಧವಾಗಿರಬಹುದು. ಹಾಗಾಗಿ ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ಅನಿಸಿಕೆ ಮತ್ತೊಬ್ಬ ವ್ಯಕ್ತಿಯ ಅನಿಸಿಕೆ ವಿರುದ್ಧವಾದಾಗ ಅಲ್ಲಿ ಸಂಘರ್ಷಗಳು ಉಂಟಾಗುತ್ತವೆ, ಇಬ್ಬರಿಗೂ ಘಾಸಿ ಆಗುತ್ತೆ. ಅದರಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಬೇಕಾದ ರೀತಿ ಎಂತಕ್ಕದು ಅಂತಂದರೆ, ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಮಗೆ ಹೇಗೆ ಸ್ವಾತಂತ್ರ್ಯವಿದೆಯೋ ಬೇರೆಯವರಿಗೂ ಅಷ್ಟೇ ಸ್ವಾತಂತ್ರ್ಯವಿದೆ. ನಮ್ಮ ಸ್ವಾತಂತ್ರ್ಯ ಬೇರೆಯವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಬಾರದು, ನಮ್ಮ ಸುಖ ಬೇರೆಯವರ ಸುಖಕ್ಕೆ ತೊಡಕಾಗಬಾರದು, ನಮ್ಮ ಅನಿಸಿಕೆ ಬೇರೆಯವರ ಅನಿಸಿಕೆಯನ್ನು ನೋಯಿಸಬಾರದು ಎನ್ನುವ ಎಚ್ಚರ ಮುಖ್ಯ. ಅಂದರೆ ಹೀಗೆ ವಿವಿಧ ಮನೋಭಾವಗಳ, ವಿವಿಧ ಸ್ವಭಾವಗಳ, ವಿವಿಧ ಹಿನ್ನೆಲೆಗಳ, ವಿವಿಧ ಸಂಸ್ಕಾರಗಳ ವ್ಯಕ್ತಿಗಳು ಒಟ್ಟು ಕೂಡಿ ಬಾಳುವ ಸಮಾಜದಲ್ಲಿ ಈ ಹೊಂದಾಣಿಕೆ ಇಲ್ಲದೇ ಇದ್ದರೆ, ಪರಸ್ಪರ ಅರಿವು ಇಲ್ಲದೇ ಇದ್ದರೆ ಸಂಘರ್ಷಗಳು ಉಂಟಾಗುತ್ತೆ, ಯಾರಿಗೂ ನೆಮ್ಮದಿ ಇರೋಲ್ಲ. ಒಂದು ರೀತಿ ಇದು ನಮ್ಮ ಸಾಮಾಜಿಕ ಬದುಕಿಗೆ ಹೊಂದಿಸ್ಕೊಂಡಾಗ ನಾವು ಈ ಬದುಕಿನಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ಸೂಚಿಸುತ್ತೆ. ಸ್ವಾತಂತ್ರ್ಯ ಮತ್ತು ಪರಿಮಿತಿಗಳ ನಡುವಣ ಒಂದು ರೀತಿಯ ಹೊಂದಾಣಿಕೆ, ಒಂದು ರೀತಿಯ ಚಲನಶೀಲತೆ, ಅದು ನಿಜವಾದಂತಹ ಬದುಕನ್ನು ರೂಪಿಸುವಂತಹ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ 9:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಗೀತ ಪಲ್ಲವ, ಚಿತ್ರಗೀತೆಗಳು ಮೂಡಿಬರುವುದು. ಮೊದಲಿಗೆ ಕೇಳಿ ದಂಡಿ ಚಿತ್ರದಿಂದ ಸಹನಾ ಭಾರದ್ವಾಜ್ ಅವರ ಕಂಠಸಿರಿಯಲ್ಲಿ ಗೀತೆಯನ್ನು ಕೇಳಿ. ಸಾಹಿತ್ಯ ರಾಗಂ, ಸಂಗೀತ ರಮೇಶ್ ಕೃಷ್ಣ.

ಸಿದ್ಧಾರ್ಥ್ ಬೆಳೆಮಣ್ಣು ಅವರ ದನಿಯಲ್ಲಿ ಟಗರು ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಚರಣ್ ರಾಜ್ ಅವರದಾಗಿದೆ.

ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಮೂಡಿ ಬರಲಿರುವ ಗೀತೆ ಲವ್ 360 ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಸಾಹಿತ್ಯ ಶಶಾಂಕ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ.

ಕಪಿಲ್ ನಾಯರವರ ಧ್ವನಿಯಲ್ಲಿ ಸಪ್ತಸಾಗರದ ಚೈಲೋ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಧನಂಜಯ್ ರಂಜನ್, ರಾಗ ಸಂಯೋಜನೆ ಚರಣ್ ರಾಜ್.

0: ಆಂಟೋನಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಏಕಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ರಾಗ ಸಂಯೋಜನೆ ಚರಣ್ ರಾಜ್ ಎಂಆರ್ ಅವರದಾಗಿದೆ.
1: ಕಂದರಾಜ್

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ ಸರಿಯಾಗಿ 9:30 ಸೆಕೆಂಡುಗಳು.

0: ಈಗ ಕೆಲವು ಪ್ರಕಟಣೆಗಳು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗಿದ್ದೇನೆ ರೇಡಿಯೋ ಗೆಳತಿ ಲಕ್ಷ್ಮೀ ಬಿ ಆರ್. ಒಂದಿಷ್ಟು ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಅಂದರೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮ. ಇಂದಿನ ಗಾನಗಂಗೆ ಕಾರ್ಯಕ್ರಮದ ವಿಷಯ ಅಡುಗೆ ಮನೆ. ನಮ್ಮ ಕೇಳುಗರು ಯೋಚಿಸ್ತಿರಬಹುದು, ಅಡುಗೆ ಮನೆ ಇದೇನಿದು, ಇಲ್ಲೇನು ವಿಶೇಷ ಇದೆ ಅಂತ. ಇದು ಬರೇ ಒಂದು ಸಾಮಾನ್ಯ ಸ್ಥಳ ಅಲ್ಲ, ಜೀವನದ ಶಿಕ್ಷಣ ಶಾಲೆ ಅಂತ ಹೇಳಲೇಬೇಕು. ಅದೇಗ್ರಿ ಶಿಕ್ಷಣ ಶಾಲೆ ಅಂತೀರಾ, ಅನ್ಕೊಂತೀರಾ? ಕೆಲವು ಮಹಿಳೆಯರು ಮಾತಾಡೋದು ಕೇಳಿಸ್ಕೊಂಡಿದ್ದೆ. ನನ್ನ ಮಕ್ಕಳು ಉದ್ಯೋಗಾಧಾರಿತ ಶಿಕ್ಷಣ ಪಡೆದು ರಾತ್ರಿ ಹಗಲು ಓದಿ ರ್ಯಾಂಕ್ ಪಡ್ಕೊಂಡು ಕೈ ತುಂಬ ಸಂಬಳ ತಗೊಳ್ತಿದ್ದಾರೆ. ತಂತ್ರಜ್ಞಾನ ಮುಂದುವರೆದಿದೆ. ಈ 5G ಸ್ಪೀಡ್ ಸ್ಪರ್ಧಾತ್ಮಕ ಜೀವನದಲ್ಲಿ ಎಷ್ಟೆಲ್ಲ ಫಾಸ್ಟ್ ಫುಡ್ಗಳು, ಹೋಟೆಲ್ಗಳು, ಏನೆಲ್ಲ ಅನುಕೂಲ ಇದೆ. ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬೆರಳಾಡಿಸಿದ್ರೆ ಸಾಕು, ನಾವು ಇಷ್ಟಪಡೋ ಹೋಟೆಲ್ ಆಹಾರ ಬಿಸಿ ಬಿಸಿಯಾಗಿ ನಮ್ಮ ಮನೆ ಬಾಗಿಲು ತಲುಪತ್ತೆ. ಇದರಿಂದ ತರಕಾರಿ, ಗ್ಯಾಸು, ಎಲೆಕ್ಟ್ರಿಕ್ ಖರ್ಚುಗಳು ಉಳಿಯುತ್ತೆ. ಇವರ್ಯಾಕೆ ಅಡುಗೆ ಮನೆ ಸೇರಿಕೊಂಡು ಅಡುಗೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಕು ಅನ್ನೋ ಮನೋಭಾವನೆ ಕೆಲವರಲ್ಲಿ ಮೂಡಿದೆ. ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಲೆಯ ಪಠ್ಯಗಳ ಓದಿ ಉದ್ಯೋಗ ಗಳಿಸಿ ಲಕ್ಷ ಸಂಬಳ ತರೋ ಕೆಲಸ ಮಾಡುವಾಗ ಅಡುಗೆ ಯಾಕೆ ಮಾಡಬೇಕು ಅನ್ನೋ ಮನೋಭಾವನೆ ಕೆಲವು ಪೋಷಕರಿಗೆ ಹೆಮ್ಮೆಯ ವಿಷಯ ಆಗಿದೆ. ಆದರೆ ಶಿಸ್ತಿನ ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಸುಸ್ತಾಗಿ ಜೀವನದ ರುಚಿಯನ್ನು ಅನುಭವಿಸೋದನ್ನು ಮರೆತಾಗ ಅಡುಗೆ ಮನೆ ಶಿಕ್ಷಣದ ಶಾಲೆಯಲ್ಲಿ ಕಲಿತಿರಬೇಕು. ಆಗ ಜೀವನ ಸಂತೋಷದ ಸ್ವಾದ ತಿಳಿತಾರೆ. ಅದು ಹೇಗೆ, ಏನೆಲ್ಲ ಇದೆ ಅಡುಗೆ ಮನೆಯಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲೂ ಹೋಗದೆ ಆಕಾಶವಾಣಿ ಮುಖ್ಯವಾಹಿನಿಗೆ ಟ್ಯೂನ್ ಆಗಿ ಈ ಹಾಡನ್ನು ಕೇಳಿ ಬರೋಣ.

0: ಕರೆಯಲು.
1: ಕೈಲಾಶ್ ಖೇರವರ ಧ್ವನಿಯಲ್ಲಿ ಒಗ್ಗರಣೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಇಳಯರಾಜ ಅವರದಾಗಿತ್ತು.
2: ವಿವಾಹ ಭೋಜನವಿದು.

ಮಾಧವ ಪೆದ್ದಿ ಸತ್ಯಂ ಅವರ ಧ್ವನಿಯಲ್ಲಿ ಮಾಯಾಬಜಾರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಟಿ ಸದಾಶಿವಯ್ಯ ಅವರ ಸಾಹಿತ್ಯವಿತ್ತು. ಇಂದಿನ ವೇಗದ ಯುಗದಲ್ಲಿ ಮಕ್ಕಳಿಗೆ ಅಡುಗೆ ಕಲಿಸೋದು ಒಂದು ಆಯ್ಕೆ ವಿಷಯವಲ್ಲ, ಅದು ಜೀವನದ ಅವಿಭಾಜ್ಯ ಕೌಶಲವಾಗಿದೆ. ಮನೆಯಲ್ಲಿ ಅಮ್ಮಂದಿರ ಕೈಚಳಕದಿಂದ ಹುಟ್ಟುವ ಅಡುಗೆ ಕೇವಲ ಹೊಟ್ಟೆ ತುಂಬಿಸೋ ವಿಧಾನವಲ್ಲ, ಅದು ಸಂಸ್ಕಾರ, ಪ್ರೀತಿ ಮತ್ತು ಮುಕ್ತ ಚಿಂತನೆಯ ಪಾಠ. ಮಕ್ಕಳು ಅಡುಗೆ ಮಾಡಲು ಕುಟುಂಬದಲ್ಲಿ ಕೈಜೋಡಿಸಿದರೆ ಕುಟುಂಬ ಸಂಪರ್ಕ ಬಲವಾಗಿ ಜೀವನದ ಶಿಸ್ತಿನ ಪಾಠಗಳನ್ನ ಅನಿವಾರ್ಯವಾಗಿ ಕಲಿತಾರೆ. ಬಾಲ್ಯದಲ್ಲಿ ಅಡುಗೆ ಕಲಿಯುವುದು ಮಕ್ಕಳಿಗೆ ಆತ್ಮನಿರ್ಭರತೆಯ ಮೊದಲ ಹೆಜ್ಜೆ ಆಗಿದೆ. ಇಂದು ಅನೇಕ ಯುವಕರು ಶಿಕ್ಷಣ, ಉದ್ಯೋಗ ಅಂತ ದೂರದ ಊರುಗಳಲ್ಲಿ ವಾಸ ಮಾಡುವಾಗ ಅಡುಗೆ ಗೊತ್ತಿಲ್ಲದೆ ಇದ್ದರೆ ಆರೋಗ್ಯಕರ ಆಹಾರ ವ್ಯವಸ್ಥೆಯಿಂದ ದೂರ ಉಳಿದು ಜೀವನ ಅನಾರೋಗ್ಯದ ಅವಸ್ಥೆಗೆ ತೆರೆದುಕೊಳ್ಳುತ್ತೆ. ಆಗ ಅಮ್ಮ ಮಾಡ್ತಿದ್ದ ಅಡುಗೆ ನೆನಪಾಗತ್ತೆ. ಸಂತೋಷದ ದಿನಚರಿಯ ಗುಟ್ಟು ಅಂದರೆ ಶುಚಿ ರುಚಿಯಾದ ಆಹಾರವೇ ಆಗಿದೆ ಅಲ್ವಾ?

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ ಕಲಿಯುಗ ಭೀಮಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು.

0: 1942 ಚಿತ್ರದ ಗೀತೆ ಸ್ಪರ್ಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಎನ್ ಬಿ ಲೋಕಿಯವರದಾಗಿತ್ತು. ರಾಗ ಸಂಯೋಜನೆ ರಾಜೇಶ್ ರಾಮನಾಥ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
2: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
5: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
6: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
5: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
7: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
5: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಅಡುಗೆ ಮನೆ ಅಂದರೆ ಕೇವಲ ಮಹಿಳೆಯರ ಜವಾಬ್ದಾರಿ ಎಂಬ ದೃಷ್ಟಿಕೋನ ಈಗ ಬದಲಾಗಬೇಕು. ಅಲ್ಪ ಸ್ವಲ್ಪ ಬದಲಾವಣೆನೂ ಆಗಿದೆ. ಒಂದು ಮಗುವಿಗೆ ಅಡುಗೆ ಕಲಿಸುವುದು ಲಿಂಗ ಸಮಾನತೆಯ ಮೊದಲ ಹೆಜ್ಜೆ. ಹುಡುಗ ಆಗಲಿ ಹುಡುಗಿ ಆಗಲಿ, ಜೀವನದಲ್ಲಿ ಪ್ರತಿಯೊಬ್ಬರೂ ತಮ್ಮ ಹೊಟ್ಟೆಗೆ ತಾವೇ ಹೊಣೆಗಾರರಾಗಬೇಕು. ಅಮ್ಮಂದಿರು ಮಕ್ಕಳಿಗೆ ಅಡುಗೆ ಕಲಿಸೋ ಮೂಲಕ ಈ ಸಮಾನತೆಯ ಬೋಧನೆಯನ್ನು ಸಹಜವಾಗಿ ಬೇರೂರಿಸಬಹುದು. ಅಮ್ಮಂದಿರು ಅಡುಗೆ ಪಾಠವನ್ನು ಕೇವಲ ವಿಧಿವಿಧಾನದ ರೂಪದಲ್ಲಿ ಕಲಿಸದೆ ಜೀವಿತ ಕೌಶಲ್ಯವಾಗಿ ಬೆಳೆಸಬೇಕು. ಸ್ನೇಹಿತರು ಕುಟುಂಬ ಸದಸ್ಯರ ಹುಟ್ಟುಹಬ್ಬಗಳಲ್ಲಿ ತಾವೇ ತಯಾರಿಸಿದ ಆಹಾರ ಹಂಚೋದು, ಪರೀಕ್ಷೆಯ ದಿನ ಬೆಳಗಿನ ಉಪಹಾರ ತಾವೇ ಮಾಡಿಕೊಳ್ಳೋದು, ಹಬ್ಬಗಳಲ್ಲಿ ಆಯಾ ಪ್ರಾಂತ್ಯದ ಸಾಂಪ್ರದಾಯಿಕ ಅಡುಗೆ ಮಾಡಿ ಎಲ್ಲರೊಂದಿಗೆ ಸವಿಯುವುದು, ಇವು ಮಕ್ಕಳಿಗೆ ದೀರ್ಘಕಾಲದ ಸಂತೋಷ ಮತ್ತು ಹೊಣೆಗಾರಿಕೆಯ ಅರಿವನ್ನು ಕೊಡುತ್ತೆ. ಮುಂದಿನ ಪೀಳಿಗೆಯು ಹೆಚ್ಚು ಸ್ವತಂತ್ರ ಆರೋಗ್ಯ ಜೀವನದತ್ತ ಸಾಗಬೇಕಂದ್ರೆ ಪೋಷಕರಿಂದಲೇ ಈ ತರಹದ ಪಾಠಗಳು ಆರಂಭವಾಗಬೇಕು. ಅಡುಗೆ ಕಲಿಸುವುದು ಕೇವಲ ರುಚಿ ಮತ್ತು ವಾಸನೆಗಳ ತರಬೇತಿಯಲ್ಲ, ಬದುಕಿನ ಉಪ್ಪು, ತಾಳ್ಮೆಯ ಸಿಹಿ ಮತ್ತು ಹೊಣೆಗಾರಿಕೆಯ ಕಲೆ ಕಲಿಸುವ ಪಾಠವಾಗಿದೆ. ಈ ಹೊತ್ತಿಗೆ ಹಿರಿಯರ ಒಂದು ಮಾತು ನೆನಪಾಗುತ್ತೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಬನ್ನಿ ಈಗ ಒಂದು ಗೀತೆಯನ್ನು ಕೇಳಿ ಬರೋಣ.
1: ಒಂದ್ ಮಾತು
2: ಹೇಳಿ.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋ ಈ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟತ್ನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಅವನ.

ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದೆ ಇನ್ಸ್ಪೈರ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದೆ ಇನ್ಸ್ಪೈರ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಎಲ್ಲಾರ ಹೊಟ್ಟೆಗೂ

0: ಅಗ್ಗಿದ್ದೆ ವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟರ್ ನಾನ್ ವೆಜ್ ಸೈಕಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರಿಂದ ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುವುದು.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದು.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಡುಗೆ ಮನೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಯಥಾ ಅನ್ನಂ ತಥಾ ಮನಂ ಎಂಬ ಮಾತಿನಂತೆ ನಾವು ಯಾವ ಆಹಾರ ತಿಂತೀವೋ ಅದೇ ನಮ್ಮ ಮನವಾಗಿ ಪರಿವರ್ತನೆಯಾಗತ್ತೆ. ಆ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ನಮ್ಮ ಚಟುವಟಿಕೆಯಾಗಿ ಆ ಚಟುವಟಿಕೆಗಳು ನಮ್ಮ ಫಲವಾಗತ್ತೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಶುಚಿ ರುಚಿಯಾದ ಆಹಾರವೇ ಆರೋಗ್ಯದ ಗುಟ್ಟುಗಳಲ್ಲಿ ಒಂದಾಗಿದೆ ಅಂತ ನಮಗೂ ತಿಳಿದಿದೆ. ಇನ್ನು ಆ ಆಹಾರವನ್ನು ನಾವೇ ತಯಾರು ಮಾಡಿದಾಗ ಆತ್ಮತೃಪ್ತಿ ಸಿಗತ್ತೆ. ಆಹಾರವೇ ಆರೋಗ್ಯ, ಆರೋಗ್ಯವೇ ಭಾಗ್ಯ, ಇದಕ್ಕೆ ಅಡುಗೆ ಮನೆಯೇ ಸುಸಜ್ಜಿತ ವೇದಿಕೆಯಾಗಿದೆ.

0: ಸಲಾಮತ್.
1: ಮೃಗಶಿರಾ ಚಿತ್ರದ ಗೀತೆಯು ಅರ್ಜುನ್ ಜನ್ಯಾವರ ಧ್ವನಿಯಲ್ಲಿತ್ತು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿತ್ತು. ಸುರಪ್ಪ ಚಿತ್ರದ ಗೀತೆಯನ್ನು ಕೇಳಿ. ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದಾಗಿದೆ.

ಅಡುಗೆ ಪಾಠ ಎಂಬುದು ಪಠ್ಯಪುಸ್ತಕವಿಲ್ಲದ ಜ್ಞಾನ. ಹಿಟ್ಟು ಕಲಸಿ ಹದ ಮಾಡುವಾಗ ಇರುವ ಸಹನೆ, ಎಣ್ಣೆ ಹಾಕುವ ಪ್ರಮಾಣದ ಕಾಳಜಿ, ಮಸಾಲೆ ರುಚಿಯನ್ನು ಗುರುತಿಸುವ ಬುದ್ಧಿವಂತಿಕೆ, ಇವು ವಿಜ್ಞಾನ ಮತ್ತು ಕಲೆಗಳ ಸಂಯೋಜನೆ. ಅಮ್ಮಂದಿರು ಅಡುಗೆ ಪಾಠದ ವೇಳೆ ಮಕ್ಕಳ ಜೊತೆ ಮಾತನಾಡುವಾಗ ತಮ್ಮ ಕುಟುಂಬದ ಹಳೆಯ ಕಥೆ, ಸಂಪ್ರದಾಯಗಳು ಮತ್ತು ಊರಿನ ಸಂಸ್ಕೃತಿ ಬಗ್ಗೆ ತಿಳಿಸ್ತಾರೆ. ಈ ಸಂವಹನವು ಕುಟುಂಬದ ಬಂಧವನ್ನು ಗಟ್ಟಿ ಮಾಡುವ ಪ್ರಮುಖ ಅಂಶ.

0: ಹಂಸಲೇಖ ಅವರ ಸಾಹಿತ್ಯ ಸಂಗೀತಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ತವರಿನ ಸಿರಿ ಚಿತ್ರದ ಗೀತೆ ಮೂಡಿಬಂತು.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಡುಗೆ ಮನೆ ಅಂದರೆ ಸಂಸ್ಕಾರ, ಪ್ರೀತಿ, ಕುಟುಂಬ ಸಂಪರ್ಕ, ಆತ್ಮನಿರ್ಭರತೆ, ಸಂಸ್ಕೃತಿ, ಇತಿಹಾಸ, ಕಲೆ, ವಿಜ್ಞಾನ, ಲೆಕ್ಕಾಚಾರದ ಗಣಿತ, ಧೈರ್ಯ, ತಾಳ್ಮೆ ಇವುಗಳೊಂದಿಗಿನ ವಿಜ್ಞಾನದ ಸಂಯೋಜನೆ. ಅಡುಗೆ ಕಲಿಯುವ ಮಕ್ಕಳು ವ್ಯರ್ಥವನ್ನು ತಪ್ಪಿಸಲು ಕಲಿತಾರೆ. ಉಳಿದ ಅನ್ನದಿಂದ ಹೊಸ ಮಾದರಿ ತಿನಿಸು ಮಾಡುವಾಗ ಸೃಜನಶೀಲ ಚಿಂತನೆ ಬೆಳೆಯುತ್ತೆ. ಆಹಾರದ ಮೌಲ್ಯ ತಿಳಿದು ಅನ್ಯಥಾ ವೆಚ್ಚಗಳನ್ನ ಕಡಿಮೆ ಮಾಡಿ ನಷ್ಟ ತಪ್ಪಿಸಲು ದಾರಿ ಮಾಡುತ್ತೆ. ತಮ್ಮ ಕೈಯಿಂದ ತಯಾರಾದ ಆಹಾರವು ಮತ್ತೊಬ್ಬರು ಮೆಚ್ಚಿದಾಗ ಆತ್ಮವಿಶ್ವಾಸವೂ ಹೆಚ್ಚುತ್ತೆ. ಇದು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಮುನ್ನಡೆಸೋ ಶಕ್ತಿಯನ್ನು ನೀಡುತ್ತೆ. ಹಾಗಾಗಿ ಅಡುಗೆ ಮನೆ ಬರೇ ಒಂದು ಸ್ಥಳ ಅಲ್ಲ, ಅದು ಜೀವನದ ಶಿಕ್ಷಣ ಶಾಲೆ ಅನ್ನಬಹುದು. ಇದಾಗಿತ್ತು ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಈ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.
1: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು ನಗು.

0: ನನ್ನನ್ನು ಬಿಡುವು.
1: ಅಮ್ಮ ನೀನು ನಕ್ಕಳೇ, ನಮ್ಮ ಬಾಳೆ ಚಕ್ಕರೆ.
0: ಅಮ್ಮ ನೀನು ನಕ್ಕಳೇ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:44. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಮುಂದಿನ ಗೀತೆಯನ್ನು ಕೇಳಿ. ಕಮರ್ ಜಲಾಲಾಬಾದಿಯವರ ಸಾಹಿತ್ಯಕ್ಕೆ ಗೀತಾ ದತ್ತವರ ಧ್ವನಿಯಲ್ಲಿ ಹೌರಾ ಬ್ರಿಡ್ಜ್ ಚಿತ್ರದ ಗೀತೆಯನ್ನು ಕೇಳಿ.

0: ಪತಿ ಪತ್ನಿಯ ಉರ್ವೋ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಆಶಾ ಭೋಸ್ಲೆ, ಮಹೇಂದ್ರ ಕಪೂರ್, ಸುಷ್ಮಾ ಶ್ರೇಷ್ಠಿಯ.
1: ಠಂಡೆ ಠಂಡೆ ಪಾನಿ ಸೆ ನಹಾನಾ ಚಾಹಿಯೆ, ಓ ಠಂಡೆ ಠಂಡೆ ಪಾನಿ ಸೆ ನಹಾ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿ ಸಾಹಿತ್ಯ ಚಿ ಉದಯಶಂಕರ್ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

ನಂಜುಂಡಿ ಕಲ್ಯಾಣ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲಿದೆ. ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

ಎಸ್ ಜಾನಕಿ ಹಾಗೂ ರಾಜ್ಕುಮಾರ್ ಅವರ ಯುಗಳ ಧ್ವನಿಯಲ್ಲಿ ರವಿಚಂದ್ರ ಚಿತ್ರದ ಗೀತೆ ಮೂಡಿಬರಲಿದೆ. ಸಾಹಿತ್ಯ ಜೀವೋದಯ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಹಂಸಲೇಖ ಅವರ ಸಾಹಿತ್ಯ ಸಂಗೀತಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿರುವ ಚಿರಬಾಂಧವ್ಯ ಚಿತ್ತದ ಗೀತೆಯನ್ನು ಕೇಳಿ.

0: ಮೂವತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಮೂಡಿಬರಲಿದೆ. ಸಾಹಿತ್ಯ ಜೀ ಉದಯ ಶಂಕರ್, ರಾಗ ಸಂಯೋಜನೆ ಸಿಂಗೀತಂ ಶ್ರೀನಿವಾಸರಾವ್.

ಧ್ರುವತಾರೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿ ಸಾಹಿತ್ಯ ಜೀವೋದಯ ಶಂಕರ್ ಹಾಗೂ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

ಆಕಾಶವಾಣಿ ಸಮಯ 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿ ಬರಲಿದೆ.

0: निर्देशन विमलेश चौधरी, निर्माण कुसुमलता। ये कार्यक्रम CIET NCERT नई दिल्ली भारत द्वारा प्रस्तुत किया गया। अभी आपने सुना ये कार्यक्रम और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग
3: NCERT प्रायोजित कार्यक्रम उमंग इदुवरेगू प्रसारवायितु। ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ. ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
4: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಚಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟರಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022 ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ. ಅರೆ, ಒಂದೇನಪ್ಪಾ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು

0: ಪರಿಹಾರ ರೂಪಿಸುವಂತದಕ್ಕೆ. ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000ಕ್ಕೂ ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ. ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
1: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು, ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in /ಮಂಥನ 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾಕರ್ಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನಗಳಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಳಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ, ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ. ಹೌದಾ? ಎಲ್ಲ ನೆಗೆಟಿವ್ ಹೌದಲ್ಲೋ? ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮ್ರಿತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣ ಇಲ್ಲ, ನಾನ ನಿನ್ನ ವಾಟ್ಸ್ಆಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಡ್ಲಿಕತ್ತಿತ್ತು. ಇತ್ತೀಚೆಗೆ ತೂಕದಾಗೂ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗಾಗ್ತದ ನೋಡು ಅಂತ ಹೇಳುವವರೇ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನು ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳ್ದ 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮುಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮ್ರತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮ್ರತಾಳ ಪತಿ ಡಾಕ್ಟರ್ ಜೋಶಿಯವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಿದಾಗ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮ್ರತಾ ಮತ್ತು ಡಾಕ್ಟರ್ ಜೋಶಿಯವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ ಸಂಜೆ ಮುಂದೆ ಆಕೆಗೆ ಫೋನ್ ಮಾಡಿದಾಗ ಈ ಧ್ವನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗೆ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣ ಇಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗೆ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತು ಹಿಂಗ್ ಹೇಳಲ್ಲ, ನನಗೇನೋ ಒಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರ್ಲಿ ಅಂತ ಉದಯಗ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ದಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಎಷ್ಟೆಲ್ಲಾ ತಳಮಳಿದ್ರು ಮುಖದ ಮೇಲೆ ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗಿಲ ತೆಗೆದ, ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರಿಲಿ ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು 1-2-3 ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮೊಕ್ಕು ಹುಡುಗಿಯರು, 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು. ಅವ ಕೇಳಿದ ಪ್ರಶ್ನೆಗಳಿಗೆ ಹೂ ಹಾ ಎಷ್ಟೇ ಉತ್ತರ ಕೊಟ್ಕೋತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ. ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ನನ್ನ ಕೈಯನ್ನ ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮ್ರತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗಿದೆ, ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದೆ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ, ಒಂದನೇ ಮತ್ತೆ ಎರಡನೇ ಸ್ಟೇಜ್ ನಾಗ ಚಿಕಿತ್ಸೆ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ ಮೊದಲನೇ ಸ್ಟೇಜ್, ಅಂತಹದ್ದೇನು ಮಾಡ್ಕೊಳ್ಳೋ ಕಾರಣ ಇಲ್ಲ, ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಉದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ, ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗೆ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರೆ ಬಹಳ ಹಿರಿಕಿ ಬರ್ತದೆ, ನನ್ನ ಉಳಿಸ್ಕೋ ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಶನ್ ಬಗ್ಗೆ ನಮ್ರತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೋ ನನ್ನ ಮದುವೆ ಆತುರ, ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರಲಿಲ್ಲ. ಹೇಳಿದ್ರೆ ಈಗಾಗಲೇ ಅವನ ಜೊತೆಗೆ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿರುತ್ತಿದ್ದಳೇನು. ಮದುವೆಯ ವಿಷಯದಲ್ಲಿ ನನ್ನ ನಿಲುವುಗಳು ಬೇರೆ ಇದ್ದು, ಅರಿಯದ ಹುಡುಗನನ್ನ ಫೋಟೋ ನೋಡಿ ಒಪ್ಪೋದು, ಅವನನ್ನ ಒಂದೇ ಕ್ಷಣದಲ್ಲಿ ಅವನ ಪೇ ಸ್ಲಿಪ್, ಅವನ ಬಣ್ಣ, ಎತ್ತರ ಎಲ್ಲಾನು ಒಂದೇ ನೋಟದೊಳಗ ಪರಿಶೀಲನೆ ಮಾಡೋದು, ಮುಂದೆ ಮದುವೆ ಮಕ್ಕಳು ಇದೇನ ಸಂಸಾರವೇ ಎಂದೆಲ್ಲ ಅಮ್ಮನೊಂದಿಗೆ ಜಗಳ ಮಾಡ್ತಿದ್ದೆ. ಉದಯ ತಾಯಿ ತಂದೆ ಯಾರೂ ಇಲ್ಲದ ಅನಾಥ, ಹಿಂಗಾಗಿ ನಾವಿಬ್ರು ನಮ್ಮ ಬಾಳಿನ ತೀರ್ಮಾನವನ್ನ ನಾವೇ ಮಾಡೋದ್ರೊಳಗ ಸ್ವತಂತ್ರ ಇದ್ವಿ. ಎರಡೇ ದಿನಗಳೊಳಗೆ ನನ್ನ ಆಪರೇಷನ್ ಆಯ್ತು. ನನ್ನ ಪುಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆ

0: ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. ಒಂದು ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜ್ನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರೆ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೆ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಅತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೊಡೆಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡೋದು, ನಾವೊಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡೋದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಕ್ಕೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ. ಆದ್ರೆ ನನ್ನ ಕಂದ, ಅದನ್ನ ಅನುಭವಿಸೋ ಆಯುಷ್ಯ ಆ ದೇವರು ನಿನಗ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. 3-4 ಆಂಕಾಲಜಿಸ್ಟ್ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. 6 ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತಹ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡುಬಂತು. ಕೆಲಸಕ್ಕೂ ಹೊಂಟೆ, ಆದ್ರೆ ತಲೆಗಳೆಲ್ಲ ಉದುರು ಹೋಗಿತ್ತು. ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನ ಎದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣೇನು? ನನಗೆ ಆಘಾತ ಆಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ. ನನ್ನಿಂದ ನಿನಗ ಯಾವ ಸುಖಾನೂ ಸಿಗಂಗಿಲ್ಲ. ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮೆನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡಬೇಕೇನು? ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತುಕೊಂಡು ಕಣ್ಣೀರು ಒರೆಸಿಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿ ನಾನು ನಿನ್ನ ಬದುಕಿಸಿಕೊಳ್ತೇನೆ ಅಂತ ಹೇಳದ. ಕೊನೆಗೂ ಅವನ ಹಠಾನೆ ಗೆತ್ತು. ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು, ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರಲಿಲ್ಲ. 3 ತಿಂಗಳಿಗೊಮ್ಮೆ ಅವುಗಳ ತಪಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗ ಒಂದು ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ? ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನುವ ಭ್ರಮೆ ಸಹಿತ ಇರ್ತದೆ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲನು. ಅವರ ಮನಸ್ಸಿನೊಳಗೆ ಒಮ್ಮೆಯೂ ಆತ ಅಥವಾ ಅವಳನ್ನ ಮದುವೆಯಾದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು. ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರೆ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರೆ. ಅಂಥದ್ರೊಳಗ ಉದಯನಂತಹ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರ್ನ ಕಬಂಧ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂಥ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
1: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವ ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟುಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನು ಏಕಶಿಲೆ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆಯುವಂತಿಲ್ಲ. ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ. ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು, ಸೀರೆಯ ತರ ರಾತ್ರಿ ತಲೆ, ಎದೆ, ಬೆನ್ನು, ಕೈ, ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು

ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸರಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ, ಮಷೀನಿನಂತೆ ಬಿಚ್ಚಿಟ್ಟದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾಠಗಳ ತಂಟೆಗೆ ಹೋಗಲ್ಲಪ್ಪ ನಾನು, ಹೃದಯ ಮೆದುಳು ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಗ್ಬಿಟ್ರೆ ಪ್ರಾಣಕ್ಕೇ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ. ಒಂದು ಬಾರಿ ಊಹಿಸಿ. ಹೌದು, ಈ ಕೈ ಕಾಲುಗಳು ನಟ್ಟು ಬೋಲ್ಟು ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಆಡ್ತಾ ಫ್ರೆಂಡ್ ಮನೆಯಲ್ಲಿ ಕೈ ಬಿಚ್ಚಿಟ್ಟು ಮರ್ತು ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರು ಮೂವರು ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ, ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವಿ ಹಾಕೊಂಡು ಹೋಗುತ್ತಿದ್ರು. ಶಾಲೆ ಆಫೀಸ್ಗಳಲ್ಲಿ ತೋಳು ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸಿಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್, ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ, ಗಾತ್ರ, ಬಣ್ಣ, ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್, ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆಯೂ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ಬರು ಕೈ ಕೊಡು, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಡಿಗೆಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈ ಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈ ಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲು ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೆ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆ ಇದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನು. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮೊಹೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿಬಿಡುವುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನು ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು. ಒಡವೆ ಬಿಚ್ಚಿಕೊಡದಿದ್ದರೆ ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ, ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು ಪತ್ರಿಕೆಗಳಲ್ಲಿ, ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕಡಿಸಿಬಿಟ್ಟರ.

0: ಗೊತ್ತಾಯ್ತು, ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವಿದರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು. ತಮ್ಮ ಕೈ ಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು. ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು. ಕೃತಕ ಕೈಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಆದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖ ಸುಮ್ಮನೆ ಹೇಳಿಕೊಳ್ಳುವವರಿಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ, ಮುಂಜಿ, ರಿಸೆಪ್ಷನ್ಗಳಲ್ಲಿ ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ, ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ ಅವಳ ಮೊಮ್ಮಗಳು ಅಜ್ಜಿ ಕೈ ಬಂತು, ಎಲ್ಲರೂ ದಾರಿ ಬಿಡಿ ಎಂದು ನುಲಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ, ಛೇಛೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಾಯವೂ ಕಾದಿತ್ತು. ಕಾಲಿಗೂ ಇದೇ ಕಥೆಯೇ. ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ, ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ ನೀನ್ ಫುಟ್ಬಾಲ್ ಚೆನ್ನಾಗಿ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದ್ದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು, ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆ ಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರಿಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ, ಕಪ್ಪಗಿದ್ರು ನಿನ್ ಕೈ ಕಾಲು ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನು ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ, ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ, ಏ ನನ್ನ ಕೈ ಬರಲ್ವ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳಿ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೇ ಕೈಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ, ಮಿಕ್ಕಂತೆ ಬೆಳ್ಳಿ, ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೆ ಇಲ್ಲ, ನದಿ ಹರಿದಂತೆ ಹರಿತಾನೇ ಇದೆ, ತನ್ನದಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರಿತಿದ್ದಾರೆ ಅನ್ಸುತ್ತೆ. ಮೆದುಳಿಗೆ ಸಂದೇಶವನ್ನು ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ. ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೆ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನು ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಪೆನ್ನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು, ಪುಣ್ಯ ದೇವ್ರು ಎಲ್ಲ ಕೂಡಿಸಿ ಕಳಶಾನ, ಇಲ್ಲಾಂದ್ರೆ ತಲಿಯೊಬ್ಬರ ಮನ್ಯಾಗ ಕಾಲೊಬ್ಬರ ಮನ್ಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮುಂದೆ ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ ನಾನು. ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿಯಲ್ಲವೇ. ಅಯ್ಯೋ ಸಾಕಿನ ತಲೆ ಸುತ್ತುತ್ತಿದೆ ಅಂದ್ರ ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಳೆಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
1: ಪಾರ್ಟುಗಳ ಪರದ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
5: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ

0: ಹವಾಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ?
3: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬಾ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂತ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
2: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
3: ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ, ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ತರ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್,

0: ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟಿಗೆ ಬರೋದಕ್ಕೆ ಹೇಳ್ತೀರಿ. ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋ ಅಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ, ಅಥವಾ ಇಂಥವರಿಗೆ ಬಿ ಪಿ ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನ?
0: ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದ್ರೆ, ವಯಸ್ಸು ಮೊದಲಿಗೆ, ಅತಿ ಕಡಿಮೆ ವಯಸ್ಸು ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿ ಆಗೋದು. ಇನ್ನೊಂದು ವಯಸ್ಸಾದ ನಂತರ, 30-35 ದಾಟದ ನಂತರ
1: ಅವರು ಗರ್ಭವತಿ ಆದ
0: ನಂತರ. ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗ್ಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2nd, 3nd ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2nd ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಅವಾಗ ತಾಯಿಯ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದ್ರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿ ಪಿ ಜಾಸ್ತಿ ಇತ್ತು, ತಾಯಿಗೆ ಬಿ ಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ, ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ ಬಿ ಪಿ ಎಲ್ಲ ಜಾಸ್ತಿ ಆದಾಗ ಓ ಹೀಗೆ ಇರಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ನಮ್ಗೆ ತಿಳಿದು ಬರುತ್ತೆ. ಸೊ ಆ ತರ ಅಂದ್ರೆ SLE ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ.
1: ಜೊತೆಗೆ ಈ ಅವಳಿಗಳು ತ್ರಿವಳಿಗಳು ಆ ತರ ಇದ್ದಾಗ ಕೂಡ ಅವರಿಗೆ
0: ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಜಾಸ್ತಿ ಆಗಬಹುದು, ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ, ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ.
1: ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ 20 ವಾರಗಳ ನಂತರ ಅಂತರ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
0: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದ್ರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣ್ಬೋದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯೆ ಮಧ್ಯೆ ಏನೋ ಡಾರ್ಕ್ ಸ್ಪಾಟ್ಸ್ ಕುಟುಮಾಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು, ಆದ್ರೆ ಈ ಪ್ರಿಯಕ್ಲಾಂಪ್ಸಿಯಾ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಉತ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿ ಪಿ ಹೆಚ್ಚಾದಾಗ ಅಥವಾ ಪ್ರಿಯಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೆ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ, ಬಿ ಪಿನೂ ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು.
1: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದು ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ ಅಂದ್ರೆ, ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಬಂದ ಮೇಲೆ ಅಂದ್ರೆ ಆ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
0: ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕೋ ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ, 2.5 kg, 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್

0: ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು. ಅದನ್ನು ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗಬಹುದು. ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು. ಆವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು. ಅಂದರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದರೆ ಚೆನ್ನಾಗಿ ಬದುಕತ್ತೆ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆ ಥರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಈ ಥರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
1: ಆಗ್ಲೇ ಹೆರಿಗೆ ಮಾಡಿಬಿಡ್ತೀವಿ.
0: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮಗೆ ತಾಯಿನೇ ಯಾವಾಗ್ಲೂ ಮೊದಲು, ಆದರೂ ಕೂಡ ಮಗುವಿಗೂ ಕೂಡ ಆತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು, ಆತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರೀಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ ಬಿ ಪಿ ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ.
1: ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
0: ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ ಲಿವರ್ ಲಂಗ್ಸ್ ಬ್ರೈನ್ ಏನ್ ಯೂಶಲಿ ಈ ನಾಲ್ಕು ತುಂಬಾ ಇನ್ವಾಲ್ವ್ ಆಗುತ್ತೆ, ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ, ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು. ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗ್ಲಿ.
1: ಕಾಲಿಕವಾಗಿರೋ ಮಗುಗೂ ಕೂಡ ಇಂಜೆಕ್ಷನ್,
0: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ ಸೇರುತ್ತೆ, ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ಥರ ಅವಕಾಶಗಳು ನಮಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ. ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್ ಫೀಡಿಂಗ್ ಇಶ್ಯೂಸ್ ಆಗ್ಬಹುದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರು ಬೆಳವಣಿಗೆ ಅಂದ್ರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗಬಹುದು. ಸೊ ಈ ರೀತಿಯ ತೊಂದರೆಗಳು ಆಗ್ಬಹುದು.
1: ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂತ ಸಾಧ್ಯತೆಗಳಿರುತ್ತಾ?
0: ಇದು ನಾವೀಗ ಇದುವರೆಗೂ ಮಾತಾಡಿದ್ದು ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದ್ರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು, ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜಲ್ಲೇ ಬರ್ತಾರೆ ಡೈರೆಕ್ಟ್ ಆಗಿ, ಅಂದ್ರೆ ಬಿ ಪಿ ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗಬಹುದು, ಕೆಲವೊಮ್ಮೆ ಬ್ರೈನ್ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಒಡೆದು
0: ಚೆಲ್ಲಬಹುದು, ಎರಡೂ ಪರಿಸ್ಥಿತಿಗಳು ಬರಬಹುದು, ಕೋಮಾಗೆ ಹೋಗ್ಬಹುದು, ಆಕೆ ಪ್ರಾಣಕ್ಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದ್ರೆ ಅವ್ರಿಗೆ ಇದೇ ತರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್ ಆ ಲೆವೆಲ್ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ನ ಹೋಗ್ಲಿಕ್ಕೆ ಬಿಡಬಾರ್ದು. ಬಟ್ ಒಂದು ವೇಳೆ ಹೋದ್ರೆ ಅದನ್ನ ಮೈಲ್ಡ್ ಇದ್ದಾಗಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ಗೆ ಹೋಗ್ದಂಗೆ ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಹೋಗ್ದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದು ಅಕಸ್ಮಾತ್ ನಮಗೆ ಇಲ್ಲ ನಮ್ಮ ಬಿ ಪಿ ಇದೆ

0: ಮೊದಲೇ ಬಿ ಪಿ ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ, ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ
1: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು, ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಕಾಯಿಲೆ ಇದೆ ಅನ್ನುವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಶುಗರ್ ಕಂಟ್ರೋಲಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು ಬಿ ಪಿ ತೊಂದರೆ ಆಗಲೇ ಇರೋರು, ಅವರು ಅವರ ಬಿ ಪಿಯನ್ನು ತುಂಬ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಬಾರಿ ಬಿ ಪಿ ಎಲ್ಲ ಇರುವಂತಹ ಹೆಣ್ಣು ಮಕ್ಕಳಿಗೆ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಬಿ ಪಿ ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮುಂಚಿತವಾಗಿಯೇ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೇದು. ಬಿ ಪಿ ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೇದು, ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ತುಂಬಾ ಬಿಗಿನಿಂಗ್ ಸ್ಟೇಜ್ನಲ್ಲೇ ಕೊಡ್ತೀವಿ. ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನ ಪ್ರೆಗ್ನೆನ್ಸಿನಲ್ಲಿ ಕಾಡಬಾರದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ, ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ.
0: ಕೆಲವರಿಗೆ ಶುರು ಆಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ?
1: ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಆಗಲೇ ಬಂದುಬಿಟ್ಟಿದ್ದಾರೆ ಅಂದ್ರೆ ಸಾಧಾರಣ 7 ತಿಂಗಳು 8ನೇ ತಿಂಗಳು ಅಥವಾ 6ನೇ ತಿಂಗಳು, ತುಂಬಾ ಪ್ರಾಬ್ಲಮ್ ಇರುವಂತವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡ್ಬೋದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ, ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ, ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
0: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
1: ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು, ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ.
0: ಇವಾಗ ಆಯ್ತು ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು, ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ, ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದ್ರೆ ಕಿಡ್ನಿ ಸಮಸ್ಯೆ ಇರಬಹುದು, ಲಿವರ್ ಸಮಸ್ಯೆ ಇರಬಹುದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
1: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬೋದು. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರ್ಬೋದು, ಬಂದಾಗ್ಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆತರ ಸಮಸ್ಯೆಗಳಿರ್ಬಹುದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗ್ಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs, ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು, ಅಂದ್ರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು, ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ, ಆದ್ರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರು ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂತಹ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ರಕ್ತಸ್ರಾವ ಆಯ್ತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಪ್ಲಾಸ್ಮಾ FFPs ಅಂತೀವಿ ಅದನ್ನು ಕೊಟ್ವಿ. ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ

0: ಈ ಸಮಸ್ಯೆ ಬರುತ್ತಾ?
1: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ, ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿಲಿದ್ರೆ ಮತ್ತೆ ಬರುತ್ತೆ, ಮಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ. ಸೊ ಒಂದು ಸಲ ಬಂದಿದೆ ಅಂದ್ರೆ ಮತ್ತೆ ಬರಬಹುದು. ಆದ್ರೆ ಕೆಲವರಿಗೆ ತುಂಬಾ ಬೇರೆ ಸಮಸ್ಯೆಗಳಿರುತ್ತೆ, ಎಸ್ ಎಲ್ ಇ, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್. ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು, ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಎಷ್ಟು ರಿಸ್ಕ್ ಇದೆ, ಬಿಪಿಯಿಂದ ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು, ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನ ನಾನು ನಿಮ್ಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ತರ ಇತ್ತು, ಈ ತರ ಆಗಿತ್ತು. ಸೊ ಅವಾಗ ನಾವು ಅದನ್ನ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡಕ್ಕೆ ಏನೇನು ಔಷಧಿಗಳನ್ನ ನಾವು ಕೊಡಬಹುದು, ಏನೇನು ಟೆಸ್ಟ್ಗಳನ್ನ ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು, ಅದನ್ನ ನಾವು ನೋಡಬಹುದು.
0: ಡಾಕ್ಟ್ರೆ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನ ಆಚರಿಸಿದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳದಾಗೆ ಇಷ್ಟೊಂದು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ, ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ ಬಿ ಪಿ ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂಥದ್ದು. ಈಗ ಬಿ ಪಿ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ ಬಿ ಪಿ ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟ್ ಆಗಿ ಬಿ ಪಿಯನ್ನು ಚೆಕ್ ಮಾಡ್ಕೋಬೇಕು, ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. ಬಿ ಪಿ ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು, ಬಿ ಪಿ ಸಮಸ್ಯೆ ಆಗ್ಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು, ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು ಬಿ ಪಿ ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು, ಸೊಪ್ಪು ತರಕಾರಿ ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಿ ಪಿ ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ ಬಿ ಪಿಯನ್ನು ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು. ಇವೆಲ್ಲವನ್ನು ಮಾಡಿದ ನಂತರ ಗೌರ್ಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
0: ಓಕೆ, ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
1: ಎಸ್ ಮ್ಯಾಮ್.
0: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
1: ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್ ಟೇಕ್ ಆಕ್ಷನ್, ನೋ ದ ಸಿಂಪ್ಟಮ್ಸ್ ಅರ್ಲಿ ಆಕ್ಷನ್ ಸೇವ್ಸ್ ಲೈವ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸ್ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗ ತನಕ ಹೋದ್ರೆ, ಒಂದು ಬಿ ಪಿ ಹೆಚ್ಚಿರುವಂತವರಿಗೆ, ಅಥವಾ ಕೆಲವೊಮ್ಮೆ ಬಿ ಪಿ ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ, ಆಗ್ಲೇ ಅದು ಒಂದು ವಾರದಲ್ಲೋ ಎರಡು ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗೋದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗೋದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗೋದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲು ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ

0: ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡಿಕೊಂಡು ನಿಮ್ಮ ಮಗುನೂ ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.
4: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನು ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನೂ ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನು ಒದಗಿಸುವುದು, ತರಬೇತಿಯನ್ನ ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನು ನೀಡುವುದು, ಸಹಾಯಧನವನ್ನ ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನು ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗುತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನು ಬಹಳಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನು ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ, ಈ ರಾಷ್ಟೀಯ ತೋಟಗಾರಿಕಾ ಮಿಷನ್, ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಕೆಯಲ್ಲಿ ಶೇಕಡ 35-50 ನೀಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ ಕಲಿಹಾರಿ ಸಸ್ಯಗಳಿಗೆ ಶೇಕಡ 50 ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡ 50 ಸಹಾಯಧನ, ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಔಷಧೀಯ ಸಸ್ಯಗಳ ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನು ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನು ನೀಡಲಾಗ್ತಾ ಇದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನ ಪಡೆದುಕೊಳ್ಳುವುದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನು ನೋಡುತ್ತೀರಿ. ನೀವು ರಾಷ್ಟೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಿದ ನಂತರ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ, ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದು.
3: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು.

0: ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026 ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ಅವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿಯವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2 ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8 ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030 ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 billion ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು

0: ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ರೂಪಾಯಿ ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 95.20 ರೂಪಾಯಿಯಾಗಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075905000 ಸಂಪರ್ಕಿಸಬಹುದು ಅಥವಾ cuet-ugintea.ac.in ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರಿಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಚ್ವನ್ ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ.

2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯ

0: ಅಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಜಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಸುನೀಲ್ ಅವರ ಕಂಠದಲ್ಲಿ ನಮ್ ಕಥೆ ನಿಮ್ ಜೊತೆ ಈ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಚೈತ್ರವನ
1: ಚೈತ್ರವನ
0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸೌಭರಿ ಮಹರ್ಷಿಗಳು ಅಂತ ಹೇಳಿ ಅವರ ಆಶ್ರಮಕ್ಕೆ ಅರ್ಜುನಾದಿಗಳು ಬಂದಿದ್ದಾರೆ. ಪಾರ್ಥನನ್ನು ನೋಡಿದ್ರು. ಪಾರ್ಥ, ಯಾತಕ್ಕೋಸ್ಕರ ಬಂದಿಯಪ್ಪ, ಏನು ಕುಶಲವೇ, ಧರ್ಮರಾಜ ಕುಶಲವೇ ಅಂತ ಹೇಳಿ ಕೇಳಿಬಿಟ್ಟು ಆನಂತರ ನೀನು ಬಂದ ಉದ್ದೇಶವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಸ್ವಾಮಿ, ನಮ್ಮ ಅಣ್ಣ ಧರ್ಮರಾಜ ಅಶ್ವಮೇಧ ಯಾಗಕ್ಕೆ ತೊಡಗಿದ, ಅಶ್ವಮೇಧದ ಕುದುರೆಯ ರಕ್ಷಣೆಗೆ ನನ್ನ ಕಳಿಸಿದ್ದಾನೆ. ನಾನು ಅದರೊಂದಿಗೆ ಬಂದೆ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾದ ಶಿಲೆಯ ಮೇಲೆ ಕುದುರೆ ಬಂತು, ಅದರ ಮೇಲೆ ನಿಂತ್ಕೊಂಡು ಬಿಟ್ಟಿದೆ. ಈಗ ನೀವೇ ಅನುಗ್ರಹವನ್ನು ಮಾಡಬೇಕು. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೊಂದಿಗೆ ಇದ್ದಾನೆ, ಆದರೆ ಅದನ್ನು ನೀವು ಅರಿಯಲಿಲ್ಲ. ನಿಮ್ಮ ಅಜ್ಞಾನಕ್ಕೆ ಏನು ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ಶ್ರೀಕೃಷ್ಣನಿರೆ ಮುಂದೆ ವಂಶಮಂ ಕೊಂದೆನೆಂಬ ಈ ಕೃತ್ಯದಿಂಪಾದಕಂಬಹುದೇ. ಕೃಷ್ಣನೇ ಮುಂದೆ ನಿಂತ್ಕೊಂಡು, ಅರ್ಜುನ ಹೊಡಿ, ನಿನಗೆ ಯಾವ ದೋಷವೂ ಕೂಡ ಇಲ್ಲ, ಮೊದಲೇ ಇವರು ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ ನೋಡು ಅಂಥೇಳಿ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಕೃಷ್ಣನ ಮೈಯೊಳಗೆ ಸಮಸ್ತರನ್ನೂ ತೋರಿಸಿದ ಮೇಲೆ ನಿನಗೆ ಯಾವ ಪಾತಕ ಬರುತ್ತಪ್ಪ? ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿಬಿಟ್ಟ, ಪಾಂಡವರು ನನ್ನ ಪ್ರಾಣಗಳು ಅಂಥೇಳಿ ನಿಮ್ಮನ್ನು ಸಲಹಿದ್ದಾನೆ. ಸಾಕ್ಷಾತ್ ವಿಷ್ಣುವೇ ಯಜ್ಞ, ಯಜ್ಞ ಸ್ವರೂಪವೆಲ್ಲವೂ ಕೂಡ ಆ ಭಗವಂತನ ಪ್ರೀತಿಗೋಸ್ಕರವಾಗಿ. ಅಂತಹ ಕೃಷ್ಣ ನಿಮಗೆ ಒಲಿದ ಮೇಲೆ ಯಾತಕಪ್ಪ ಈ ಅಶ್ವಮೇಧದ ಕುದುರೆ? ಜಗತ್ತನ್ನು ಸೃಷ್ಟಿ ಮಾಡಿ ಅದನ್ನು ಪೋಷಿಸಿ ಆನಂತರ ನಾಶ ಮಾಡತಕ್ಕಂತಹ ಆ ಭಗವಂತನನ್ನು ನೀವು ತಿಳಿಯಲಿಲ್ಲ. ಲೋಕದಲ್ಲಿ ಪ್ರಾಕೃತರ ಅಜ್ಞಾನಿಗಳ ತೆರೆದಂತೆ ನೀವು ಹರಿ ಕೃಷ್ಣ ಮನೆಯಲ್ಲಿದ್ದರೂ ಕೂಡ ಆ ಹರಿಯನ್ನು ಬಿಟ್ಟು ಈ ಗರ್ಧಭಾಕೃತಿಯ ಈ ಕತ್ತೆಯಂತೆ ಇರತಕ್ಕಂತಹ ಈ ಕುದುರೆಯನ್ನು ಅಟ್ಟಿಸಿಕೊಂಡು ಬಂದಿದ್ದೀರಲ್ಲಪ್ಪ. ಹೇಗೆ ಅಂತಂದರೆ, ಮನೆಯಲ್ಲಿ ಕಲ್ಪವೃಕ್ಷವನ್ನು ಇಟ್ಕೊಂಡು ಮರ ಹುಡುಕ್ತಾ ಇದ್ದೀನಿ ಅಂಥೇಳಿ, ಶಾಲ್ಮಲಿ ಮರ, ಬೂರುಗದ ಮರವನ್ನು ಹುಡುಕಿದಂತೆ ಅಂತ. ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ? ಕೊಟ್ಟಿಗೆಯಲ್ಲಿರ್ತಕ್ಕಂತಹ ಕಾಮಧೇನು ಇದೆ, ಅದು ಬೇಕಾದ್ದನ್ನು ಕೊಡ್ತಾ ಇದೆ, ಅದನ್ನು ಬಿಟ್ಟು

ಹೇಳಿದ್ದನ್ನ ಕೊಡತಕ್ಕಂತಹ ಕಾಮಧೇನುವನ್ನು ಬಿಟ್ಟು ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ, ಅದು ಒದ್ರೂ ಪರವಾಗಿಲ್ಲ, ಅದು ನನಗೆ ಹಿಂಸೆಯನ್ನು ಮಾಡಿದರೂ ಪರವಾಗಿಲ್ಲ, ಅದನ್ನು ಕರೆಸಬೇಕು ಅಂತ ಹೇಳಿ ಹೊರಟಾಗೆ ಆಗಿಬಿಡ್ತಲ್ಲಪ್ಪ, ತುರಗಮೇಧವನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಹರಿಯ ಸಾನ್ನಿಧ್ಯವಿರಲು, ಕೃಷ್ಣನೇ ಸಾಕ್ಷಾತ್ ನಿಮ್ಮಲ್ಲೇ ಇದ್ದಾನೆ, ನಿಮ್ಮಲ್ಲೇ ಒಬ್ಬನಾಗಿಬಿಟ್ಟಿದ್ದಾನೆ, ಬಂಧುವಾಗಿದ್ದಾನೆ, ನಿಮ್ಮ ಜೀವವಾಗಿದ್ದಾನೆ, ನಿಮ್ಮೆಲ್ಲರನ್ನೂ ಕೂಡ ತನ್ನ ಜೀವ ಅಂಥೇಳಿ ಭಾವನೆ ಮಾಡಿದ್ದಾನೆ. ಅಲ್ಲ ಅರ್ಜುನ, ನಿನಗೆ ತಿಳುವಳಿಕೆ ಬೇಡವೆ, ನೀನು ಆ ಕೃಷ್ಣನಿಂದಲೇ ನೀನು ಉಪದೇಶವನ್ನು ಪಡೆದಿರತಕ್ಕಂಥವನು, ಭಗವದ್ಗೀತೆಯನ್ನು ಕೇಳಿದ್ದೀಯಾ, ವಿಶ್ವರೂಪ ದರ್ಶನವನ್ನು ಪಡೆದಿದ್ದೀಯಾ, ನಿನಗೆ ಅರಿವು ಹುಟ್ಟಿ

ಇಲ್ಲವೇ, ಜ್ಞಾನ ಬರಲಿಲ್ಲವೇ, ಅಥವಾ ಬೇಡ ನಿನ್ನ ಅಣ್ಣನಾಗಿರ್ತಕ್ಕಂಥ ಧರ್ಮಸೂನು ಧರ್ಮರಾಜ ಸರ್ವವನ್ನು ಕೂಡ ಅರಿತಿರ್ತಕ್ಕಂಥವನು, ಅವನಿಗಾದರೂ ಅವನಿಗೆ ಬುದ್ಧಿ ಬೇಡವೇ, ಮತಿಗೆಟ್ಟಿಹನೇ, ವೃಥಾ ಶ್ರಮವನ್ನು ಮಾಡ್ತಾ ಇದ್ದೀರಲ್ಲಪ್ಪ, ಕೃಷ್ಣನನ್ನು ಬಿಟ್ಟು ಈ ಕುದುರೆ ಹಿಂದೆ ಬಂದಿದ್ದೀಯಲ್ಲ ನಿನಗೆ ಅಂಥೇಳಿ ಅಮರೇಂದ್ರ ಸೂನುವನ್ನು ಇಂದ್ರನ ಮಗನಾಗಿರ್ತಕ್ಕಂಥ ಅರ್ಜುನನನ್ನು ಧಿಕ್ಕರಿಸಿ ನುಡಿದ ಸೌಭರಿ ಮಹರ್ಷಿ. ಆದರೆ ಅರ್ಜುನ ಹೇಳ್ತಾ ಇದ್ದಾನೆ, ಸ್ವಾಮಿ ಅದು ಯಾವುದು ಕೂಡ ಗೊತ್ತಿಲ್ಲ, ಕೃಷ್ಣ ಏನು ಹೇಳಿದನೋ ಅದನ್ನು ನಾವು ಮಾಡ್ತಾ ಇದ್ದೇವೆ.

ಸ್ವಾಮಿ, ಒಂದು ಕ್ಷಣವೂ ಕೂಡ ಹರಿಯ ಸ್ಮರಣೆಯನ್ನು ಬಿಟ್ಟು ನಾವು ಬದುಕತಕ್ಕಂಥವರಲ್ಲ. ಯಾವಾಗಲೂ ಕೂಡ ಚಿತ್ತದಲ್ಲಿ ಹರಿಯನ್ನೇ ಧ್ಯಾನ ಮಾಡತಕ್ಕಂಥ, ಹರಿಯನ್ನೇ ಇಟ್ಕೊಂಡಿರತಕ್ಕಂತಹ ಧರ್ಮಸೂನು ಖಂಡಿತ ಕೃಷ್ಣನನ್ನು ಮರೆತಿಲ್ಲ. ನೀವು ಹೇಳ್ತಕ್ಕಂಥದ್ದಲ್ಲಿ ಯುಕ್ತವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಮುರಾರಿಯ ನಿರೂಪದಿಂದಲೇ, ಅವನ ಆಜ್ಞೆಯಿಂದಲೇ ಈ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಹೊರಟಿರತಕ್ಕಂಥದ್ದು. ಕೃಷ್ಣ ಒಪ್ಪಿದ್ದಾನೆ, ಕೃಷ್ಣ ಧರ್ಮರಾಜ ನೀನು ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳಿ ಹೇಳಿ ಕಳಿಸಿದ್ದಾನೆ. ಅದರಂತೆ ಮಾಡ್ತಾ ಇದ್ದೇವೆ. ಆದರೆ ಸ್ವಾಮಿ, ನೀವು ಹೇಳಿದ್ದು ನಿಜ, ನಮಗೆ ಅಜ್ಞಾನದಿಂದ ಅಹಂಕಾರದಿಂದ ಮರವೇ ಉಂಟಾಗಿ ಬಿಡಬಹುದು. ಆದರೆ ನಿಮ್ಮಂತಹ ಮಹಾತ್ಮರು ಈ ರೀತಿಯಲ್ಲಿ ಆಗಾಗ್ಗೆ ಉಪದೇಶ ಮಾಡಿದಾಗ ಮಾತ್ರ ನಾವು ಧನ್ಯರಾಗ್ತೇವೆ. ಇನ್ನು ಧನ್ಯರಾದೆವು ಸ್ವಾಮಿ, ಆ ಕುದುರೆಯನ್ನು ದಯವಿಟ್ಟು ಬಿಡಿಸಿಕೊಡ್ತೀರಾ ಅಂತ ಹೇಳಿದಾಗ ಸೌಭರಿಗಳು ಹೇಳ್ತಾ ಇದ್ದಾರೆ.

ಅರ್ಜುನ, ಇದರ ಬಗ್ಗೆ ಚಿಂತೆಯನ್ನು ಮಾಡಬೇಡ, ಕೃಷ್ಣನನ್ನು ಧ್ಯಾನ ಮಾಡ್ತಾ ನೀನು ಕುದುರೆಯನ್ನು ಮುಟ್ಟು, ಆ ಕುದುರೆ ಮುಂದಿನಂತೆ ಆಗುತ್ತೆ, ಅದು ಬಿಡುಗಡೆಯನ್ನು ಹೊಂದುತ್ತೆ ಅಂತ ಹೇಳಿದಾಗ ಅರ್ಜುನನಿಗೆ ಆಶ್ಚರ್ಯವಾಯಿತು. ಯಾವುದಕ್ಕೆ ಈ ರೀತಿ ಆಯಿತು ಸ್ವಾಮಿ, ಹೀಗೆ ಆಗೋದಕ್ಕೆ ಕಾರಣವೇನು, ಕುದುರೆ ಹೀಗೆ ನಿಶ್ಚಲವಾಗಿ ಆ ಬಂಡೆಯ ಮೇಲೆ ಹೋಗಿ ನಿಲ್ಲೋದಕ್ಕೆ ಕಾರಣವೇನು ಅಂತ ಹೇಳಿದಾಗ, ಜ್ಞಾನಸಂಪನ್ನ ಸರ್ವವನ್ನೂ ಅರಿತಿರ್ತಕ್ಕಂಥವರು, ಭೂತದಲ್ಲಿ ನಡೆದಿರ್ತಕ್ಕಂಥದ್ದು ಭವಿಷ್ಯದಲ್ಲಿ ನಡೆಯತಕ್ಕಂಥದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೌಭರಿ ಮಹರ್ಷಿಗಳಿಗೆ ತಮ್ಮ ತಪಸ್ಸಿನಿಂದಲೇ. ಅವರು ಹಿಂದಿನ ಕಥೆಯನ್ನು ನೆನೆದು ಬಿಟ್ಟು ಪೂರ್ವಾಪರವನ್ನು ಈ ರೀತಿ ಹೇಳ್ತಾ ಇದ್ದಾರೆ.

ಅರ್ಜುನ ಕೇಳು, ಹಿಂದೆ ಒಬ್ಬ ಬ್ರಾಹ್ಮಣನಿದ್ದ, ಉದ್ದಾಲಕ ಅಂಥೇಳಿ ಅವನ ಹೆಸರು. ಅವನು ಸಮಸ್ತ ಶಾಸ್ತ್ರಗಳನ್ನು, ವೇದಗಳನ್ನು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ವಿವಾಹ ಕಾಲದಲ್ಲಿ ಒಬ್ಬ ಕನ್ಯೆಯೊಂದಿಗೆ ವಿವಾಹವಾದ. ಅವಳ ಹೆಸರು ಚಂಡಿ ಅಂತ, ಚಂಡಿ ಅಂಥೇಳಿ ಅವಳ ಹೆಸರು. ಅವಳೊಂದಿಗೆ ತನ್ನ ಆಶ್ರಮಕ್ಕೆ ಬಂದಿರತಕ್ಕಂತಹ ಉದ್ದಾಲಕ ಅವಳಿಗೆ ಒಂದು ನಿಯಮವನ್ನು ಹೇಳಿದ. ನೋಡು ಚಂಡಿ, ನನ್ನನ್ನು ವಿವಾಹವಾಗಿದ್ದೀಯ, ನೀನು ಧರ್ಮಪತ್ನಿ, ನನ್ನ ಕಾಲಕಾಲದ ಜಪ ಅನುಷ್ಠಾನ ಪೂಜೆಗಳಿಗೆ ಎಲ್ಲಕ್ಕೂ ಕೂಡ ನೀನು ಅನುಕೂಲವನ್ನು ಮಾಡಿ ಪರಿಚರ್ಯೆಯನ್ನು ಮಾಡ್ತಾ ನನ್ನ ಎಲ್ಲ ಈ ಒಂದು ತಪಸ್ಸು ವಿಧಿವತ್ತಾಗಿ ನಡೆಯುವಂತೆ ನೀನು ಸಹಕಾರಿಯಾಗಿ ಇರಬೇಕು. ನೀನು ಸರಿಯಾದ ಕಾಲಕ್ಕೆ ನನಗೆ ಎಲ್ಲವನ್ನೂ ಕೂಡ ಸಂಭಾರಗಳನ್ನು ಒದಗಿಸಿಕೊಡಬೇಕು, ನನಗೆ ಅನುಕೂಲೆಯಾಗಿರಬೇಕು ಅಂತ ಹೇಳಿದಾಗ ಚಂಡಿ

ಆಗ ಚಂಡಿ ಉತ್ತರವನ್ನು ಕೊಡ್ತಾ ಇದ್ದಾಳೆ, ಉದ್ದಾಲಕ ಕೇಳೋ, ನಿನ್ನ ಮಾತನ್ನ ಎಳ್ಳಷ್ಟು ಕೇಳೋದಿಲ್ಲ ಅಂತ, ಎಣಿಕೆಯನ್ನು ಏನು ಇಟ್ಕೋಬೇಡ ಅಂತ. ಇವಳು ಹೆಂಡತಿಯಾಗಿ ಬಂದಿದ್ದಾಳೆ, ನನ್ನ ಪರಿಚರ್ಯೆಯನ್ನು ಮಾಡ್ತಾಳೆ ಎನ್ನತಕ್ಕಂತಹ ಇಷ್ಟೂ ಎಣಿಕೆಯನ್ನು ನೀನು ಇಟ್ಕೋಬೇಡ. ಮನೆ ವಾರ್ತೆಯನ್ನು ಮಾಡ್ತಾಳೆ, ಮನೆಯನ್ನು ಗುಡಿಸ್ತಾಳೆ, ಸಾರಿಸಿ ರಂಗವಲ್ಲಿಯನ್ನು ಹಾಕ್ತಾಳೆ, ಯಾವುದು ಕೂಡ ನಿಶ್ಚಯವಾಗಿ ಇಟ್ಕೊಳ್ಬೇಡ. ನೀನು ಹೇಳಿದ್ದ ಒಂದು ಮಾತನ್ನು ಕೂಡ ನಾನು ನಡೆಸೋದಿಲ್ಲ ಅಂಥೇಳಿ ಚಂಡಿಗೊಳ್ಳಲು ಅಂತ ಹೇಳ್ತಾ ಇದ್ದೇನೆ. ಚಂಡಿ ಬಿದ್ದುಬಿಟ್ಲು ಅಂತ, ನಾ ಹಠಮಾರಿಯಾಗಿ ನಾನು ಏನನ್ನು ಕೂಡ ಮಾಡೋದಿಲ್ಲ ಅಂತ ಹೇಳಿದಾಗ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟ. ಅಯ್ಯೋ ಏನು ಗತಿ, ಮುಳ್ಳಿಡಿದ ಮರನೇರಿದಂತಾಯಿತು, ಮೈ ತುಂಬ ಮುಳ್ಳಿರ್ತಕ್ಕಂಥ ಮರವನ್ನು ಹತ್ತಿ ಕೂತ್ಕೊಂಡ್ಬಿಟ್ಟೆ ಅಂತ ಅಂದರೆ ಹತ್ತಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಹೇಗೋ ಇಳಿಯೋದಕ್ಕೆ ಆಗೋದಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಕೈ ಹಿಡಿದು ಕರೆದುಕೊಂಡ್ಬಂದ್ಬಿಟ್ಟಿದ್ದಾನೆ. ಏಳು ಹೆಜ್ಜೆ ಸಪ್ತಪದಿಯನ್ನು ತುಳಿದು ಕರೆದುಕೊಂಡ್ಬಂದ್ಬಿಟ್ಟಿದ್ದಾನೆ. ಧರ್ಮಾತ್ಮನಾಗಿರ್ತಕ್ಕಂಥವನು ಅವಳನ್ನು ಬಿಡೋದಕ್ಕೆ ಬರೋದಿಲ್ಲ, ಆದರೆ ಅವಳನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏನಾಗ್ಬಿಡ್ತು, ಇದು ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ ಅಂತ. ಯಾಕೆಂದ್ರೆ ನನ್ನ ಮಾತು ಕೇಳದೇ ಇದ್ಮೇಲೆ ನನಗೆ ಸತ್ಸಂತತಿಯನ್ನು ಕೊಡೋದಿಲ್ಲ ಇವಳು, ಇಹಕ್ಕೆ ಇಲ್ಲ. ಜೊತೆಗೆ ಪರವನ್ನು ಕೊಡ್ತಕ್ಕಂತಹ ಮಕ್ಕಳು ಕೂಡ ಇಲ್ಲ ಮುಂದಕ್ಕೆ. ಇವಳು ಯಾವ ಅಗ್ನಿಹೋತ್ರಾದಿಗಳಿಗೆ ಸಹಾಯವನ್ನು ಮಾಡೋದಿಲ್ಲ. ಏನು ಮಾಡಲಿ, ಯಾರೋ ಅವನ ಹೊಟ್ಟೆಯಲ್ಲಿ ಒಂದು ಭರ್ಜಿಯನ್ನು ಇರಿಕಿದಂತೆ ಅವನಿಗೆ ನೋವಾಗಿಬಿಡುತ್ತೋ ಅಂತ ಅಷ್ಟು ನೋವನ್ನು ಅನುಭವಿಸ್ತಾ ಚಿಂತೆಯಲ್ಲಿ ಇದ್ದಾನೆ.

ಈ ಸಂದರ್ಭದಲ್ಲೇ ಅವನ ಮಿತ್ರನಾಗಿದ್ದಂತಹ ಕೌಂಡಿನ್ಯ ಅನ್ನತಕ್ಕಂತಹ ಋಷಿ ಆಶ್ರಮಕ್ಕೆ ಬಂದಿದ್ದಾನೆ. ಇವನ ಚಿಂತೆಯನ್ನು ನೋಡಿಬಿಟ್ಟು ಉದ್ದಾಲಕ, ಯಾವಾಗಲೂ ತಪಸ್ವಿಯಾಗಿ ಶಾಂತನಾಗಿರ್ತಕ್ಕಂತಹ ನೀನು ಇವತ್ತು ಚಿಂತೆಯಿಂದ ಇದ್ದೀಯಾ, ಕಾರಣ ಏನು ಅಂತ ಕೇಳಿದಾಗ ನಡೆದ ಘಟನೆಯನ್ನೆಲ್ಲ ಹೇಳ್ದ. ನಾನು ವಿವಾಹವಾಗಿ ಕರೆದುಕೊಂಡು ಬಂದೆ, ಅವಳು ಚಂಡಿ, ಹೆಸರೇ ಚಂಡಿ, ಚಂಡಿಯಾಗಿ ಬಿಟ್ಟಿದ್ದಾಳೆ, ನನ್ನ ಮಾತನ್ನು ನಡೆಸೋದಿಲ್ಲ, ನಾನು ಏನು ಹೇಳಿದರೂ ಕೂಡ ಪ್ರತಿಕೂಲವಾಗಿ ಮಾಡ್ತಾಳೆ ಅಂತ. ಆಗ ಆ ಸ್ನೇಹಿತ ಮಿತ್ರ ಅವನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ನೀನೇ ಹೇಳ್ತಾ ಇದೆಯಾ, ನೀನು ಮಾಡಿ ಹೇಳಿರ್ತಕ್ಕಂಥದ್ದಕ್ಕೆ ವಿರುದ್ಧವಾಗಿ ಮಾಡ್ತಾಳೆ ಅಂತ. ವಿರುದ್ಧವನ್ನೇ ಹೇಳಿಬಿಡು ಅವಳಲ್ಲಿ, ನಿನಗೇನು ಆಗಬೇಕೋ ಅದನ್ನು ಬಿಟ್ಟು ಬೇರೆಯದನ್ನು ಅದಕ್ಕೆ ವಿಪರೀತವನ್ನೇ ಹೇಳಿಬಿಡು. ನಾನು ಇದನ್ನು ಮಾಡೋದಿಲ್ಲ ಅಂತ ಹೇಳು, ಇಲ್ಲ ಮಾಡ್ತೀನಿ ಅಂತ ಹೇಳ್ತಾಳೆ ಅವಳು. ಆವಾಗ ನಿನಗೆ ಒಳ್ಳೆಯದಾಗತ್ತೆ, ನೀನು ಏನನ್ನು ಮಾಡಿಸಬೇಕೋ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಅವಳಲ್ಲಿ ನಡೆಸಿಕೋ ಅಂಥೇಳಿ ಒಂದು ಉಪಾಯವನ್ನು ಹೇಳಿಬಿಟ್ಟು ಅವನು ಆ ಕಡೆ ಹೊರಟೋದ. ಈ ಕಡೆ ಉದ್ದಾಲಕ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿದ್ದಾನೆ.

ಹೀಗೆ ಕಾಲ ಕಳೀತಾ ಇದೆ. ಉದ್ದಾಲಕನ ಮನೆಯಲ್ಲಿ ಪಿತೃಗಳ ಶ್ರಾದ್ಧ ಬಂದಿದೆ. ಹೇಗಾದರೂ ಮಾಡಿ ಶ್ರಾದ್ಧವನ್ನು ನಡೆಸಬೇಕು. ತನ್ನ ಮಿತ್ರನಾಗಿರ್ತಕ್ಕಂಥ ಕೌಂಡಿನ್ಯ ಹೇಳಿ ಹೋಗಿದ್ದಾನೆ, ನೋಡು ನೀನು ಮಾಡಬೇಕಾಗಿರೋದಕ್ಕೆ ವಿಪರೀತವನ್ನು ಹೇಳು, ಅವಳು ಸದಾಚಾರವನ್ನು ಸರಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾಳೆ ಅಂತ ಚಂಡಿಯನ್ನು ಕರೆದು ಹೇಳ್ತಾ ಇದ್ದಾನೆ. ನೋಡು ನಾಳೆ ನಮ್ಮ ಮನೆಯಲ್ಲಿ ಶ್ರಾದ್ದದ ದಿವಸ ಬಂದಿದೆ, ನಾನು ನಾಳೆ ಶ್ರಾದ್ದವನ್ನು ಮಾಡೋದಿಲ್ಲ, ನೀನೇನಾದರೂ ಮಾಡು ಅಂತ ಹೇಳಬೇಡ, ನಾನು ನಾಡಿದ್ದೇ ಮಾಡೋದು ಶ್ರಾದ್ದವನ್ನು. ಜೊತೆಗೆ ಹೀನವಾಗಿರ್ತಕ್ಕಂತಹ ಧಾನ್ಯಗಳನ್ನು ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾನು ಕದ್ದುಕೊಂಡು ಬರ್ತೇನೆ, ನಾನು ಸಂಪಾದನೆ ಮಾಡಿರ್ತಕ್ಕಂತಹ ಧಾನ್ಯಗಳಲ್ಲಿ ನಾನು ಶ್ರಾದ್ದವನ್ನು ಮಾಡೋದಿಲ್ಲ, ಶ್ರಾದ್ದಾದಿಗಳನ್ನು ತಾನೇ ಸಂಪಾದನೆ ಮಾಡಿರ್ತಕ್ಕಂತಹ ದ್ರವ್ಯದಿಂದ ಮಾಡಬೇಕು ಅಂತ ಶಾಸ್ತ್ರ ಇದೆ. ಆದರೆ ಇವನು ಹೇಳ್ತಾನೆ, ನಾನು ಮನೆಯಲ್ಲಿರ್ತಕ್ಕಂತಹ ವ್ರೀಹಿಗಳನ್ನಾಗಲಿ ಗುಡವನ್ನಾಗಲಿ ಬೆಲ್ಲ ಮತ್ತೊಂದನ್ನು ಬಳಸಿಬಿಟ್ಟು ಶ್ರಾದ್ದವನ್ನು ಮಾಡೋದಿಲ್ಲ, ಕದ್ದುಕೊಂಡು ಬರ್ತೀನಿ. ಜೊತೆಗೆ ಅಪಾತ್ರರನ್ನು ಕರೆದು ನಾನು ಶ್ರಾದ್ದವನ್ನು ನಾಡಿದ್ದು ನಾಳೆ ಮಾಡೋದಿಲ್ಲ, ನಾಡಿದ್ದು ಮಾಡ್ತೀನಿ ಅಂತ ಹೇಳಿದಾಗ ಅವಳು ಹೇಳ್ತಾ ಇದ್ದಾಳೆ, ಇಲ್ಲ ನಾಳೆನೇ ಮಾಡಿಸ್ತೀನಿ.

0: ಮಾಡಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರತಕ್ಕಂಥ ಶಾಲಿ ಧಾನ್ಯಗಳು, ಬೇಕಾಗಿರತಕ್ಕಂತಹ ತರಕಾರಿ, ಅದಕ್ಕೆ ಬೇಕಾಗಿರತಕ್ಕಂಥ ಬೆಲ್ಲ ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಅತಿ ಶುದ್ಧವಾದ ಪದಾರ್ಥಗಳನ್ನು ನಾನೇ ನಮ್ಮ ಮನೆಯ ದ್ರವ್ಯದಿಂದ ತೆಗೆದುಕೊಂಡು ಬರ್ತೇನೆ. ಯಾವುದು ಬೇಕೋ ಅದನ್ನು ತೆಗೆದುಕೊಂಡು ಬರ್ತೇನೆ. ಜೊತೆಗೆ ನೀವು ಹೇಳಿದ್ರಲ್ಲ ಅಪಾತ್ರರನ್ನು ಕರೆದು ಅಂತ, ಖಂಡಿತವಾಗಿಯೂ ನಾನು ಬಿಡೋದಿಲ್ಲ. ಸತ್ಪಾತ್ರರಾಗಿರ್ತಕ್ಕಂಥ ವೇದಶಾಸ್ತ್ರ ಪಾರಂಗತರಾಗಿರ್ತಕ್ಕಂಥ ಬ್ರಾಹ್ಮಣರನ್ನೇ ನೀವು ಕರೀಬೇಕು. ಅವರಿಗೆ ಉತ್ತಮವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ನಾವು ಕೊಡಬೇಕು. ಸತ್ಪಾತ್ರರಲ್ಲಿ ದಾನವನ್ನು ಮಾಡೋಣ, ನಾಳೆಯ ಶ್ರಾದ್ದವನ್ನು ಮಾಡಬೇಕು ಅಂತಂದಾಗ ಅವನಿಗೆ ತುಂಬ ಸಂತೋಷ ಆಯಿತು. ಏನಾದರೂ ಆಗಲಿ ನನಗೆ ಬೇಕಾದ್ದನ್ನೇ ಮಾಡ್ತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಸಂತೋಷವನ್ನು ಪಡ್ತಾ ಹೇಳ್ತಾ ಇದ್ದಾನೆ, ಆಯಿತು ನಾಳೆನೇ ಮಾಡಿಸು, ಆದರೆ ಶ್ರಾದ್ದ ಕಾಲದಲ್ಲಿ ಶ್ರಾದ್ದವನ್ನು ಮಾಡೋದಿಲ್ಲ, ಅದಕ್ಕೆ ಮುಂಚೆ ಅಥವಾ ಕೊನೆಯಲ್ಲಿ ನಾನು ಮಾಡ್ತೇನೆ.
1: ಆದೊಡೆ ಕುತುಪಕಾಲಮಂ ಬಿಡುವೆನು.

0: ಕೊಡೆನೆಂದನು.
1: ಶ್ರಾದ್ದ ಯೋಗ್ಯ ಕಾಲವನ್ನು ಕುತುಬ ಕಾಲ ಅಂತ ಕರೀತಾರೆ. ಅವನು ಹೇಳ್ತಾ ಇದ್ದಾನೆ, ನಾನು ಕುತುಬ ಕಾಲದಲ್ಲಿ ಶ್ರಾದ್ದ ಯೋಗ್ಯ ಕಾಲದಲ್ಲಿ ಶ್ರಾದ್ದವನ್ನು ಮಾಡೋದಿಲ್ಲ. ಹೊಸದಾಗಿ ಮಾಡಿರತಕ್ಕಂತಹ ಪಾಕ, ಒಳ್ಳೆಯ ಪಾಯಸ, ಆಜ್ಯ, ಮಧು, ತೈಲ, ಮೃದು ಭಕ್ಷ್ಯ ಭೋಜ್ಯಾದಿಗಳಿಂದ ಅವರನ್ನು ಊಟ ಮಾಡಿಸೋದಿಲ್ಲ. ಜೊತೆಗೆ ಸಕ್ಕರೆ, ಹಾಲು ಇತ್ಯಾದಿಗಳನ್ನು ಅವರಿಗೆ ಕೊಡೋದಿಲ್ಲ. ವಸ್ತ್ರದಕ್ಷಿಣೆಗಳನ್ನು ಕೂಡ ಕೊಡೋದಿಲ್ಲ. ನಾನು ನೀನೇನಾದರೂ ಮಾಡ್ಕೊ ಅಂಥೇಳಿ ಹೇಳಿಬಿಟ್ಟ. ಆಗ ಅವಳು ಹೇಳ್ತಾ ಹಠ ಹಿಡಿದು ಹೇಳ್ತಾ ಇದ್ದಾಳೆ, ಇಲ್ಲ, ಕುತುಬ ಕಾಲದಲ್ಲೇ ಮಾಡಬೇಕು.

ನೀನು ಏನು ಹೇಳ್ತಾ ಇದೀಯಾ, ಕುತುಂಬ ಕಾಲದಲ್ಲೇ ಶ್ರಾದ್ದವನ್ನು ಮಾಡಬೇಕು, ಕುತುಂಬ ಕಾಲವನ್ನು ಮೀರೋದಕ್ಕೆ ಬಿಡೋದಿಲ್ಲ, ವಿಪ್ರರನ್ನು ಕರೀಬೇಕು. ಮೇಲೆ ಹೇಳಿದೆಯಲ್ಲ, ಪಾಯಸ ಗುಡ ಆಜ್ಯ ಮಧು ತೈಲ ಮೃದು ಭಕ್ಷ್ಯ ಭೋಜ್ಯಗಳು ಎಲ್ಲವನ್ನು ಕೂಡ ಬಡಿಸಬೇಕು, ಎಲ್ಲರೂ ಕೂಡ ತೃಪ್ತಿಯಿಂದ ಊಟ ಮಾಡಬೇಕು, ಅದೆಲ್ಲವನ್ನು ಕೂಡ ಸಂಪಾದನೆ ಮಾಡ್ತೇನೆ. ಎಲ್ಲ ರೀತಿಯಾಗಿ

ಈ ರೀತಿ ಚಂಡಿ ಒಳ್ಳೆಯ ರೀತಿಯಲ್ಲಿ ಪಾಕವನ್ನು ಮಾಡಿದಾಗ ತನ್ನ ಮಾತಿಗೆ ವಿರುದ್ಧವಾಗಿ ಮಾಡಿದರೂ ಕೂಡ ತನಗೆ ಬೇಕಾದ್ದನ್ನೇ ಮಾಡಿದ್ದಾಳೆ ಅಂಥೇಳಿ ತುಂಬ ಸಂತೋಷವಾಗಿಬಿಡ್ತು ಅವನಿಗೆ. ಆದರೂ ಕೂಡ ಹೊರಗೆ ತಾನು ಒಪ್ಪದೇ ಇರುವಂತೆ ತೋರಿಕೊಳ್ತಾ ಇದ್ದಾನೆ. ಈ ಚಂಡಿ ಮಾಡ್ತಕ್ಕಂಥದ್ದು ಯಾವುದು ಇಷ್ಟವಿಲ್ಲ ಅನ್ನುವ ಹಾಗೆ ನಡೆಸ್ತಾ ಇದ್ದಾನೆ. ಒಳಗೆ ತುಂಬ ಸಂತೋಷದಿಂದ ಎಲ್ಲ ಶ್ರಾದ್ದವನ್ನು ಕೂಡ ಚಂಡಿಯ ಸಹಕಾರದಿಂದ ಮಾಡಿದ. ಚಂಡಿಯ ಅಸಹಕಾರ ಅನ್ನತಕ್ಕಂತಹ ಸಹಕಾರದಿಂದಲೇ ಮಾಡಿದ್ದಾನೆ. ಆದರೂ ಕೂಡ ಹೀಗೆ ಮಾಡ್ತಾ ಮರೆತೇ ಬಿಟ್ಟ. ವಿಪರೀತದ ಮಾತನ್ನು ಹೇಳಬೇಕು, ಅವಳಲ್ಲಿ ವಿರುದ್ಧವಾದ ಮಾತನ್ನು ಹೇಳಬೇಕು ಅನ್ನೋದನ್ನು ಮರೆತುಬಿಟ್ಟು ಕೊನೆಯಲ್ಲಿ ಶ್ರಾದ್ದದ ಆ ಪಿಂಡವನ್ನು ಯಾವುದಾದ್ರೂ ನದಿ ಅಥವಾ ಬಾವಿಯಲ್ಲಿ ಯಾವುದಾದ್ರೂ ಮಡುವಿನಲ್ಲಿ ಹಾಕಬೇಕಾಗಿತ್ತು, ಹೇಳಬೇಕಾಗಿತ್ತು. ಅವನು ವಿರುದ್ಧವಾಗಿ ಹೇಳಿ ಎಲ್ಲಾದರೂ ಬೀದಿಗೆಸಿ ಮಡುವಿನಲ್ಲಿ ಹಾಕಬೇಡ ಅಂತ ಹೇಳಬೇಕಾಗಿತ್ತು. ಆದರೆ ಮೈ ಮರೆತು ಬಿಟ್ಟು ಚಂಡಿ ಶ್ರಾದ್ದದ ಎಲ್ಲ ಕರ್ಮವೂ ಕೂಡ ಮುಗಿದಿದೆ, ಈ ಪಿಂಡವನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಹಾಕು ಅಂತ ಹೇಳಿಬಿಟ್ಟ. ಆಹಾ, ನದಿಯಲ್ಲಿ ಹಾಕಬೇಕಾ? ನಿಮಗೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡೋವಳು ನಾನು, ನೋಡಿ ಅಂಥೇಳಿ ಅದನ್ನು ತೆಗೆದುಕೊಂಡು ಹೋಗಿ ಬೀದಿಯಲ್ಲಿ ಎಸೆದು ಬಿಟ್ಟಿದ್ದಾಳೆ. ಇದನ್ನು ಕಂಡಿರತಕ್ಕಂಥ ಉದ್ದಾಲಕ ಹೇಗೋ ಸಹಿಸಿಕೊಂಡಿದ್ದ ಇಷ್ಟು ದಿವಸ ಅವನು ಕೈ ಹಿಡಿದಿರತಕ್ಕಂಥ ಪತ್ನಿ ಅಂಥೇಳಿ, ಯಾವಾಗ ಶ್ರಾದ್ದದ ಪಿಂಡವನ್ನು ಬೀದಿಯಲ್ಲಿ ಎಸೆದು ಅವಳು ಶ್ರಾದ್ದವನ್ನು ಕೆಡಿಸಿದಳೋ ಅವನಿಗೆ ಸಿಟ್ಟು ಬಂದುಬಿಟ್ಟಿದೆ.

0: ದುಷ್ಟೆ, ನಿನ್ನೊಂದಿಗೆ ನಾನು ಎಷ್ಟು ಹೊಂದಿಕೊಂಡು ಹೋಗಲಿ, ಇಷ್ಟು ದಿವಸ ಹೇಗೋ ನಿನ್ನ ದುಷ್ಟತನವನ್ನೆಲ್ಲ ತಾಳಿಕೊಂಡು ಬಿಟ್ಟೆ, ನೀನು ಚಂಡಿಯಾದರೂ ಕೂಡ ಇಂತಹ ಹೀನ ವೃತ್ತಿಯನ್ನು ನಾನು ತಡೆದುಕೊಂಡಿದ್ದೆ, ನನ್ನ ಪತ್ನಿ ಅಂತ ಹೇಳಿಬಿಟ್ಟು ನನ್ನಲ್ಲಿ ಛಲವನ್ನು ಮಾಡ್ತೀಯಾ, ನನ್ನ ತಪಸ್ಸು ನಿನಗೆ ಗೊತ್ತಿಲ್ಲ, ನನ್ನ ಶಕ್ತಿ ನಿನಗೆ ಗೊತ್ತಿಲ್ಲ, ನೀನು ಕಲ್ಲು ಬಂಡೆಯಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಟ್ಟ. ಕೊಟ್ಟ ಕೂಡಲೇ ಅವನಿಗೆ ಅಯ್ಯೋ ಅಂತ ಅನ್ನಿಸ್ಬಿಡ್ತು, ಅವಳು ಕಾಲಿಗೆ ಬಿದ್ದುಬಿಟ್ಲು, ನನ್ನನ್ನು ಕ್ಷಮಿಸಿ, ತಪ್ಪು ಮಾಡಿಬಿಟ್ಟೆ ನಿಮ್ಮಲ್ಲಿ ಅಂತ ಹೇಳಿ ಕಾಲನ್ನು ಹಿಡಿದಾಗ ಹೇಳ್ತಾ ಇದ್ದಾನೆ, ಕೆಲವು ಕಾಲ ಹೀಗೆ ಇರು. ಒಂದು ದಿವಸ ಅರ್ಜುನನ ಕುದುರೆ, ಅಶ್ವಮೇಧದ ಕುದುರೆ ಇಲ್ಲಿಗೆ ಬರುತ್ತೆ, ಅದು ನಿನ್ನ ಮೇಲೆ ನಿಂತಾಗ ಅರ್ಜುನನ ಸ್ಪರ್ಶವಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂಥೇಳಿ ಆ ಕಡೆ ಸನ್ಯಾಸಿಯಾಗಿ ಹೋದ. ಇವಳು ಕಲ್ಲಾಗಿ ಇಲ್ಲಿ ಬಿದ್ದಿದ್ದಾಳೆ, ಈಗ ಅವಳಿಗೆ ಮೋಕ್ಷವನ್ನು ಕೊಡಬೇಕಾಗಿರ್ತಕ್ಕಂಥವನು ನೀನು ಅಂಥೇಳಿ ಅರ್ಜುನನಿಗೆ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ

0: ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ದವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ June 1-10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು, ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು, ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5-17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು September 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. UGCET 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. CET.online.karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ

ಭಾರತರತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಆ ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
3: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ ಮೇ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಯಹ ತೋ ಆಚರಜ್ ಕಿ ಬಾತ್ ಹೈ.
2: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈನಾ?
3: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ, ವೈದಿಕ ಯುಗ್ ಮೇ

0: ಇಸ್ ಪ್ರಕಾರಕ್ಕೆ ಅನೇಕ ಉದಾಹರಣೆ ತೋ ಮಿಲ್ತೆ ಹೈ.
1: ಬಹಳ ಹಿಂದೇನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜೀಹಾ, ಉಸ್ ಪುರಾಣೆ ಜಮಾನೆ ಮೇ ಬಿ ನಾರಿ ಪುರುಷೆ ಪೀಚೆ ನಹೀ ತಿ. ಗಾರ್ಗಿ, ಮೈತ್ರೇಯಿ, ಅರುಂಧತಿ ಉಸ್ ಯುವಕಿ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ್ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ್ ಮೇ ಬಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
0: ಹಾ, ಕಿಂತು ಆಗೇ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೇ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕಾ ಸ್ವತಂತ್ರ ಅಸ್ತಿತ್ವ ಹೇ ನಹೀ ರಹ ಗಯಾ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಠೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೇ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಬಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ?
2: ಹೇಮಾ, ಇದನ್ನೇ ಇಂದಿಲಿ ಹೇಳು ನೋಡೋಣ.
1: ಆಹಾ, ಟೀಕ್ ಹೈ. ಪುರಾಣೆ ಜಮಾನ್?
2: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ?
0: ಹೇಮಾ, ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಬಿ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನೇ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
0: ಯಹಿ ನಹಿ, ಯುದ್ಧೋಮ್ಮೆ ಬಿ ಜಾತಿತಿ ಔರ್ ಶಸ್ತ್ರಾಸ್ತ್ರ ಬಿ ಕರ್ತೀತಿ.
2: ಹಾ ದೀದಿ, ಸ್ತ್ರೀಯೋಂಕಾ ಸ್ಥಾನ ಪುರುಷೋಂಕೆ ಸಮಾನತ.
0: ಹಾ ಹಾ, ಸ್ತ್ರೀ ಕಾ ಸ್ಥಾನ ಪುರುಷೋಂಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಬಿ ಕೆಹತೇತೆ ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋಗಯಿ ಔರ್ ಉಸ್ಕಾ ಸ್ಥಾನ ಪುರುಷ್ಕೆ ಬಾತ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ?
0: ಹಾ, ಪುರುಷ ಕಾ ಪ್ರಭುತ್ವ ಬನಾಯೆ ರಕ್ನೆ ಕೆಲಿಯೇ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧ ಲಿಯಾ ಗಯಾ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲೆಗಿ.
2: ದೀದಿ, ಇನ್ನೊಂದ್ ಸಂದೇಹ.
0: ಹಾ ಹೇಳು, ಏನದು ನಿನ್ ಸಂದೇಹ?
2: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಮ್ ಠೀಕ್ ಕಹತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ ಕಿಂತು ಯಹ ಶಿಕ್ಷಾ ಭಾರತ್ ಕೇಲಿಯೇ ಉಪಯೋಗಿ ನಾ ಹೋಕರ್ ಅಂಗ್ರೇಜಂಕು ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ.
2: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ್ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆಲಿಯೇ ಪ್ರಯಾಸ ಕಿಯಾ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ, ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಳನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತೀತಿ.
2: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
1: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
2: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ ವಿದ್ಯಾವಂತಿ ಆದರೆ

0: ಮಕ್ಕಳು ಸಹ ಸುಶಿಕ್ಷಿತರಾಗೋರು.
1: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೆ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೊ ಆಜ್ ಭಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹೀ ಹೈ.
2: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೆ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹೀ ಹೈ.
1: ಹಾಂ, ವೇ ಕುಶಲ್ ಡಾಕ್ಟರ್, ಇಂಜಿನಿಯರ್, ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ್ ರಹೇ ಹೈ.
0: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆ ಅಚ್ಚಿ ತರ ಕಾಮ ಕರ್ ರಹೀ ಹೈ.
2: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
1: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ, ದೂರದರ್ಶನ್, ರಂಗಭೂಮಿ, ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
2: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
1: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಾಲ ಅಂತಾನು ಹೇಳ್ಬೋದು.
2: ಪೆಹಲೆಯೇ ಮಹಿಳೆಯೇ.
1: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
2: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
1: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ
0: ಕಾರ್ಯ ಕರ್ನೇ ಲಗಿ ಅಂತ ಹೇಳ್ಬೋದು.
1: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ.
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
2: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ ಕರ್ತೀ ತಿ ಔರ್ ಅಬ್
0: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
2: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತೀ ತಿ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ ಕರ್ನೆ ಲಗಿ ಹೈ.
0: ಶಬ್ಬಾ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
1: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
2: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯೇ ಸಬ್ ನಾರಿಯೋಂಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕೆ ಅಗ್ರಮಿ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೇ ಲೇಕರ್ ಉಂಚೆ ಸೇ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
2: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
1: ಹಮಾರೆ ದೇಶ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೊ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
1: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
2: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಸೇ ಚಲೆ ಆರಹೆ ಅಂಧವಿಶ್ವಾಸೋಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂಕೆ ಮಾಧ್ಯಮ ಸೆ ಬಾಲಿಕಾಂಕ ಶಿಕ್ಷಾ ದೇನೆ ಕಾ ಕಾರ್ಯ ಅಬಿ ಚಲ್ ರಹಾ ಹೈ.
1: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
2: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
1: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
0: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನೆ ಕಿ ಹೈ.
2: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
1: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
0: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಭಿ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
2: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
1: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
0: ಏ ಕುಶಲ ಗೃಹಿಣಿ ಕೇಳಿಯೇ ಶಿಕ್ಷಿತ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೇ ಸಮಾಜ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೇ.
1: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
0: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಹಾ, ಇವತ್ತು ಸರ್ಕಾರ ನಮ್ಗೆ

0: ಏನೆಲ್ಲ ಸವಲತ್ತುಗಳನ್ನು ಅನುಕೂಲಗಳನ್ನು ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತು ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೆ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದನ್ನ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಇದನ್ನ ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹೇ? ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
1: ಬಹುತ್ ಬಹುತ್ ಧನ್ಯವಾದ.
0: ಧನ್ಯವಾದ್ ಬಚ್ಚೋ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಎಂಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪುಟ್ಟ ಪರಿಚಯ. ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರವಿದೆ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಸಮಯ ಈ ಸಂಜೆ 5 ಗಂಟೆ. ಇನ್ನು ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಕೆರೆಗುಡಿ ರಂಗಾಪುರ ಶ್ರೀಮಠ. 6:30 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ ಕುರಿತಾಗಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂ ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45. 9:15 ಶ್ರೀಕಾಂತ್ ಕುಲಕರ್ಣಿ ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ ಪಟವರ್ಧನ್ ಅವರ ಗಾಯನವಿದೆ. ತಬಲಾ ಸಾಥ್ ಆದರ್ಶ ಶೆಣೈ, ಹಾರ್ಮೋನಿಯಂ ಸಹಕಾರ ಸತೀಶ್ ರೆಡ್ಡಿಕೊಳ್ಳಿ. ಇನ್ನು ರಾತ್ರಿ 10:00 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ವನಿತಾ ವಿಹಾರ, ಇಂದು ರಾತ್ರಿ 10:00. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:00 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: ಇವರ ಪರವಾಗಿ ವಕೀಲರಾದ ಗಗನ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9

0: 6501 08 107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹೊಸ ಕರ್ನಾಟಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹ ಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲನ್ನ ಟ್ಯೂನ್ ಮಾಡಿದ್ದೀರಿ. 3:40 ಹೊತ್ತಿನಲ್ಲಿ ನಾವಿದ್ದೀವಿ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಚಿಂತೆನೀಗ ಸೈಡಿಗಿಟ್ಟು ಆಟ ಆಡುವಂತ ಹೊತ್ತು ಇದು. ಪ್ರಶ್ನೋತ್ತರಗಳ ಆಟ. ಪ್ರಶ್ನೆ ಕೇಳೋದಕ್ಕೆ ನಾನಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವಿದ್ದೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಿಮಗಾಗಿ. ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಯಾವ ಅಂಶ ಕಾರಣ? ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಯಾವ ಅಂಶ ಕಾರಣ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9408901013. ನಮ್ಮ ನಂಬರ್ 9480901013 ನಮ್ಮ ವಾಟ್ಸಪ್ ನಂಬರ್ಲು. ಬರಲಿ ನಿಮ್ಮ ಆನ್ಸರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ.

ನೀವೆಲ್ಲೂ ಮಾಯ ಆಗಿಲ್ಲ ತಾನೆ? ನಾನು ಪ್ರಶ್ನೆ ಕೇಳಿ ಆಗಿತ್ತು, ನಿಮ್ಮ ಉತ್ತರ ಕಳಿಸೋದ್ರಲ್ಲಿ ನೀವು ಬ್ಯುಸಿ ಆಗಿ ಸದ್ಯಕ್ಕೆ ಈ ಹಾಡು ಕೇಳ್ತಾ ಮಾಯವಾಗದೆ ಇದ್ರೆ ಸಾಕು. ಪ್ರಶ್ನೆ ಕೇಳಿ ಆಗಿತ್ತು, ಜೇಡಗಳ ರಕ್ತದ ಬಣ್ಣ ನೀಲಿ ಇರೋದಕ್ಕೆ ಕಾರಣ ಏನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನಿತ್ಯ ನೆಲಮಂಗಲದಿಂದ, ಆನಂದ್ ಅದೋನಿ ಸಿಂಧನೂರಿನಿಂದ, ರಾಕೇಶ್ ಹರಿಹರಯಿಂದ, ವಾಣಿಶ್ರೀ ಧಾರವಾಡದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರೂಪಾ ಪಾಂಡುರಂಗಿರಾವ್ ಚಿತ್ರದುರ್ಗದಿಂದ, ಶಾಂತ ಚರಬಡಿಗೀರ ಕೊಕ್ನೂರ್ ಹರಿಹರಯಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಜೇಡಗಳ ರಕ್ತದಲ್ಲಿ ನಮ್ಮ ನಿಮ್ಮಂತ ಇರೋ ಹಾಗೆ ಹಿಮೋಗ್ಲೋಬಿನ್ ಅಂಶ ಇಲ್ಲ. ಹಿಮೋಗ್ಲೋಬಿನ್ ಬದಲಿಗೆ ಹಿಮೋಸಯಾನಿನ್ ಅನ್ನೋಂಥ ಪ್ರೋಟೀನ್ ಇರುತ್ತೆ. ಅಂದರೆ ಇದು ತಾಮ್ರದ ಅಂಶ, ಹಿಮೋಸಯಾನಿನ್ ಅನ್ನುವಂಥ ಅಂಶ. ತಾಮ್ರದ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಗಾಳಿಯ ಸಂಪರ್ಕಕ್ಕೆ ಬಂದಾಗ ಈ ಜೀವಿ ಅದರ ರಕ್ತ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ತಾಮ್ರದ ಅಂಶ ಹಿಮೋಸಯಾನಿನ್ ಇದರಲ್ಲಿ

0: ಹೆಚ್ಚಿರೋದೇ ಜೇಡಗಳ ರಕ್ತ ನೀಲಿ ಬಣ್ಣದಲ್ಲಿರೋದು ಕಾರಣ ಆಗಿರೋದು. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಶೂನ್ಯ ಬಾಹ್ಯಾಕಾಶದಲ್ಲಿ ಹಾಗೆ ಕುದಿಯುವ ನೀರಿನಲ್ಲಿ, ಶೂನ್ಯ ಬಾಹ್ಯಾಕಾಶದಲ್ಲಿ ಹಾಗೆ ಕುದಿಯೋ ನೀರಿನಲ್ಲಿ, ಇವೆರಡರಲ್ಲೂ ಕೂಡ ಸಾಯದೆ ಬದುಕಬಲ್ಲ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು? ಬಾಹ್ಯಾಕಾಶದಲ್ಲಿರ್ಬೋದು, ಕುದಿಯುವ ನೀರಿನಲ್ಲಿರ್ಬೋದು, ಇಲ್ಲೆಲ್ಲೂ ಕೂಡ ಸಾಯದೆ ಬದುಕಬಲ್ಲ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಈ ಗುಲಾಬಿಯು ನಿನಗಾಗಿ ಅನ್ನೋ ಹಾಗೆ ಈ ಹಾಡು ನಿಮಗಾಗಿ, ಈ ಪ್ರಶ್ನೆಗಳು ಕೂಡ ನಿಮಗಾಗಿ, ಒಟ್ಟಾರೆ ಕಾರ್ಯಕ್ರಮವೇ ನಿಮಗಾಗಿ. ಪ್ರಶ್ನೆ ಕೇಳಿಯಾಗಿತ್ತು, ಶೂನ್ಯ ಬಾಹ್ಯಾಕಾಶದಲ್ಲಿ ಕುದಿಯುವ ನೀರಿನಲ್ಲಿ ಎಲ್ಲೂ ಸಾಯದೆ ಬದುಕಬಲ್ಲಂಥ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾ ಬೂದಿಹಾಳ್ನಿಂದ, ಶ್ರವಂತ್ ಚಿತ್ರದುರ್ಗದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆಪಾಳ್ಯದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ರಮ್ಯಾ ಚಿಕ್ಕಮಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸಿಎನ್ ಲಕ್ಷ್ಮಣ ಮಲೇಶ್ವರಂನಿಂದ, ಕೃಪಾ ಉಮೇಶ್ ಮಂಡಿಕಲ್ನಿಂದ, ಹರಿಹರನ್ ವಿಜ್ಞಾನನಗರದಿಂದ, ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ. ಇಷ್ಟೂ ಜನರ ಉತ್ತರ ಸರಿ ಇತ್ತು. ಅಯ್ಯೋ, ನಮ್ಮ ಉತ್ತರ ಕೂಡ ಸರಿ ಇತ್ತು ಕಣ್ರಿ ಅಂತ ಹೇಳೋದಿದ್ರೆ ಖಂಡಿತ ಸರಿ ಇತ್ತು ರೀ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಶೂನ್ಯ ಬಾಹ್ಯಾಕಾಶದಲ್ಲಿ ಕುದಿಯುವ ನೀರಿನಲ್ಲಿ ಸಾಯದೆ ಬದುಕಬಲ್ಲಂಥ ಜಗತ್ತಿನ ಏಕೈಕ ಸೂಕ್ಷ್ಮ ಜೀವಿ ಟಾರ್ಡಿಗ್ರೇಡ್. ಟಾರ್ಡಿಗ್ರೇಡ್ ಅನ್ನುವಂಥದ್ದು, ಇದನ್ನು ವಾಟರ್ ಬೇರ್ ಅಂಥೇಳಿ ಕೂಡ ಕರೀತಾರೆ. ಈ ಟಾರ್ಡಿಗ್ರೇಡ್ ಶೂನ್ಯ ಬಾಹ್ಯಾಕಾಶದಲ್ಲೂ ಸಾಯಲ್ಲ, ಕುದಿಯೋ ನೀರಿನಲ್ಲೂ ಸಾಯಲ್ಲ. ಆಹಾ, ಹಾಗಿದ್ರೆ ಸೂಕ್ಷ್ಮ ಜೀವಿ ಆಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಿದ್ದೀರಾ? ಬೇಡ ಬಿಡಿ, ಟಾರ್ಡಿಗ್ರೇಡ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ತನ್ನ ತಲೆಬುರುಡೆ ಪಾರದರ್ಶಕವಾಗಿದ್ದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವ ವಸ್ತುವನ್ನು ನೋಡಬಲ್ಲಂಥ ವಿಚಿತ್ರ ಮೀನು ಯಾವುದು? ಯೋಚನೆ ಮಾಡಿ, ಒಂದ್ಸಲ ಕಲ್ಪಿಸ್ಕೊಳ್ಳಿ. ಇಡೀ ತಲೆಬುರುಡೆ ಪಾರದರ್ಶಕವಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂಥ ವಸ್ತುವನ್ನು ನೋಡಬಲ್ಲಂತಹ ವಿಚಿತ್ರ ಮೀನು ಇದು. ಯಾವುದೀ ಮೀನು? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ. ನಾವೆಲ್ಲ ಕಣ್ಣಲ್ಲಿ ನೋಡಿದ್ರೆ ಇದು ತಲೆ ಒಳಗಿನಿಂದಲೇ ನೋಡುತ್ತಂತೆ ಮೇಲಿರೋ ವಸ್ತುವನ್ನು. ಹಾಗಿದ್ರೆ ಯಾವುದು ಈ ವಿಚಿತ್ರ ಮೀನು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಗೊತ್ತೇನು ಉತ್ತರ ಗೊತ್ತೇನು ಪ್ರಶ್ನೆ ಕೇಳಿ ಆಗಿದ್ದು. ತನ್ನ ತಲೆಬುರುಡೆ ಪಾರದರ್ಶಕವಾಗಿದ್ದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂತಹ ವಸ್ತುವನ್ನ ನೋಡಬಲ್ಲಂತ ವಿಚಿತ್ರ ಮೀನು ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಚಂದನ ಚಿತ್ರದುರ್ಗದಿಂದ, ಹೇಮಂತ್ ಹೆಸರುಘಟ್ಟಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ದೇವಿಸಿಂಗ್ ಸರೋಜಸಿಂಗ್ ಚಾಮರಾಜಪೇಟೆಯಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಬ್ಯಾರೆಲ್ ಈ ಫಿಶ್. ಈ ಒಂದು ಮೀನ್ ಏನಿದೆ, ಇದು ತನ್ನ ತಲೆಬುರುಡೆಯನ್ನು ಪಾರದರ್ಶಕವಾಗಿ ಹೊಂದಿದೆ. ಒಂದ್ಸಲ ನೀವು ಗೂಗಲ್ ಮಾಡಿ ಹೇಗಿರುತ್ತೆ ಈ ಮೀನು ಅಂತ ನೋಡ್ಬೋದು. ಸೊ ಬ್ಯಾರೆಲ್ ಈ ಫಿಶ್ ಏನಿದೆ, ಇದು ತನ್ನ ತಲೆಯೊಳಗಿನಿಂದಲೇ ಮೇಲಿರುವಂಥ ವಸ್ತುವನ್ನು ನೋಡಬಲ್ಲಂಥ ಒಂದು ವಿಚಿತ್ರ ವಾದಂತ ಮೀನು. ಓಕೆನಾ? ಸೊ ನಮಗೂ ಹೀಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲಾ ಕಡೆ ಕಣ್ಣಿದ್ದಿದ್ರೆ ಆಹಾ ಯಾರು ಮೋಸ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀರಾ? ಅದೆಲ್ಲ ಸಾಧ್ಯ ಇಲ್ಲ ಬಿಡಿ, ಎಷ್ಟೊಂದು ದಾರಿಗಳಿರುತ್ತೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಚಳಿಗಾಲದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸಿ ವಸಂತ ಕಾಲ ಬಂದಾಗ ಮತ್ತೆ ಜೀವ ಪಡೆಯುವ ಕಪ್ಪೆ ಯಾವುದು? ಚಳಿಗಾಲದಲ್ಲಿ ಈ ಕಪ್ಪೆ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸ್ಬಿಡತ್ತೆ, ವಸಂತ ಕಾಲ ಶುರು ಆಗಿದ ತಕ್ಷಣ ಮತ್ತೆ ಜೀವ ಪಡೆಯುತ್ತೆ. ಆ ರೀತಿಯ ಕಪ್ಪೆ ಇದು. ಯಾವುದು ಈ ಕಪ್ಪೆ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗ್ ಬಂದಿದೆ.
3: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮ್ಯೂಸಿಕಲಿ ಯಾರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. ಪ್ರಶ್ನೆ ಕೇಳಿ ಆಗಿತ್ತು, ಚಳಿಗಾಲದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸಿ ವಸಂತ ಕಾಲ ಬಂದಾಗ ಮತ್ತೆ ಜೀವವನ್ನು ಪಡೆಯುವಂಥ ಪ್ರಾಣಿ ಯಾವುದು, ಕಪ್ಪೆ ಯಾವುದು ಅಂತ ನನ್ನ ಪ್ರಶ್ನೆ ಕೇಳಿ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ನೇತ್ರ ಕೆಂಗೇರಿಯಿಂದ, ವಾಸಿಂ ಅಲಿ ಜಗಳೂರಿನಿಂದ, ಮಾದಪ್ಪ ಕಮಂಡಲಗೊಂದಿ ಇಲ್ಲಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ದಯಾನಂದ್ ಆರ್ ಅಂದಾನಿ ಮೂಡ್ಲಗಿಯಿಂದ, ಚನ್ನಬಸಪ್ಪ ಕರ್ಮಡಿ ಮಲ್ಲಿಕಾರ್ಜುನ್ ಮಧುಮತಿ ಆಹಾ ಹುಬ್ಬಳ್ಳಿಯ ಲೋಹ್ಯ ನಗರದಿಂದ, ಎಚ್ ಡಿ ಸಮರ್ಥ್ ಅವರ ಉತ್ತರ ಸರಿಯಿತ್ತು, ಸದಾನಂದ ಬಂಟ್ವಾಳದಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ರು, ಮಂಜುಶ್ರೀ ಧಾರವಾಡದಿಂದ, ವರಲಕ್ಷ್ಮಿ ಪೀಣ್ಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂನಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಹಾಗಿದ್ರೆ ಯಾವುದು ಆ ಕಪ್ಪೆ? ವುಡ್ ಫ್ರಾಗ್, ವುಡ್ ಮರ, ವುಡ್ ಫ್ರಾಗ್ ಸರಿಯಾದ ಉತ್ತರ ಆಗಿತ್ತು. ಇದು ಚಳಿಗಾಲದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಮಂಜಿನಂತೆ ಹೆಪ್ಪುಗಟ್ಟಿಸ್ಬಿಡುತ್ತೆ. ಆಮೇಲೆ ವಸಂತ ಕಾಲ ಬಂತು ಅಂತ ಹೇಳಿದಾಗ ವಾಪಸ್ ಮತ್ತೆ ಮರುಜೀವವನ್ನು ಪಡ್ಕೊಳ್ತೀವಲ್ಲ, ಹಾಗೆ ಜೀವ ಪಡ್ಕೊಳ್ಳುತ್ತೆ. ಸೊ ಇದು ತಾನಾಗಿಯೇ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಹೇಗೆಲ್ಲ ಇದೆ ನೋಡಿ ಪ್ರಕೃತಿಯ ವಿಸ್ಮಯಗಳು ಅನ್ನುವಂಥದ್ದು. ಸೊ ವುಡ್ ಫ್ರಾಗ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಹೊಂದಿರುವಂಥ ಪ್ರಾಣಿ ಯಾವುದು? ಅಫ್ಕೋರ್ಸ್ ಮನುಷ್ಯ ಅಲ್ವನ್ರಿ, ಸಿಕ್ಕಾಪಟ್ಟೆ ಬಿ ಪಿ ಜಾಸ್ತಿ ಮಾಡ್ಕೊಳ್ತಾನೆ ಅದು ಇವತ್ತಿನ ಒತ್ತಡದ ಬದುಕಿನಲ್ಲಿ ಅಂತ ನೀವು ಹೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ ಯಾವುದು ಆ ಪ್ರಾಣಿ, ಮನುಷ್ಯ ಪ್ರಾಣಿನ ಯಾವ ಪ್ರಾಣಿ ಅನ್ನೋದನ್ನು ನೀವು ಸರಿ ಉತ್ತರ ಕಳಿಸಿ, ಆಮೇಲೆ ನಾನು ಹೇಳ್ತೀನಿ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಹೊಂದಿರುವ ಪ್ರಾಣಿ ಯಾವುದು? 9480901013 ನಿಮ್ಮ ಸರಿ ಉತ್ತರ ನಿಮ್ಮ ಹೆಸರಿನ ಜೊತೆ ಬಂದು ತಲುಪಲಿ.

ಈ ತರ ಎಲ್ಲ ಹಾಡು ಕೇಳ್ಕೊಂಡಿದ್ರೆ ಮನುಷ್ಯಗೆ ಹೇಗ್ರಿ ಬಿ ಪಿ ಬರೋದಕ್ಕೆ ಸಾಧ್ಯ? ಖಂಡಿತ ಮನುಷ್ಯ ಅಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀರಾ? ನೋಡೋಣ ಸರಿ ಉತ್ತರ ಏನು ಅಂತ. ಭೂಮಿಯ ಮೇಲೆ ಅತಿ ಹೆಚ್ಚು ರಕ್ತದೊತ್ತಡ ಇರುವಂತ ಪ್ರಾಣಿ ಹೊಂದಿರುವಂತ ಪ್ರಾಣಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಜಯನಗರದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ, ಜಾಫರ್ ಹಂಪಿಯಿಂದ, ರಘುವೀರ್ ಬೆಂಗಳೂರಿನಿಂದ, ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ಸುಮಿತ್ರಾ ಸಂಡೂರಿನಿಂದ, ರಾಜಕುಮಾರ್ ಕಾತಿರಕ್ಕಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಹನುಮಂತೇಗೌಡರು ಹಾಡ್ಲಿಯಿಂದ, ಹುಲಗಪ್ಪ ಕಡಿರಾಂಪುರದಿಂದ, ವಿಜಯಲಕ್ಷ್ಮಿ ಮೈಸೂರಿನಿಂದ, ಶಿವಾನಂದ್ ಬಿಜಾಪುರದಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರು. ಅಫ್ಕೋರ್ಸ್ ಮನುಷ್ಯ ಅಂತೂ ಅಲ್ವೇ ಅಲ್ಲ, ಸಿಕ್ಕಾಪಟ್ಟೆ ಈ ರೀತಿಯಲ್ಲಿ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವಂಥ ಪ್ರಾಣಿ ಜಿರಾಫೆ ಅನ್ನುವಂಥ ಉತ್ತರ ಕಳಿಸ್ಕೊಟ್ಟಿದ್ರಿ. ಎಸ್, ಜಿರಾಫೆ ಸರಿಯಾದ ಉತ್ತರ ಆಗಿತ್ತು. ಯಾಕೆ ಜಿರಾಫೆಗೆ ಈ ರೀತಿ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನು ನೋಡಿದ್ರೆ, ಜಿರಾಫೆ ಅಂದ ತಕ್ಷಣ ನಮಗೆ ಅದರ ಕುತ್ತಿಗೆ ಕಡೆಯೇ ಕಣ್ಣು ಹೋಗುತ್ತಲ್ವ? ಅತಿ ಉದ್ದದ ಕುತ್ತಿಗೆಯ ಮೂಲಕ ಮೆದುಳಿಗೆ ರಕ್ತ ತಲುಪಿಸೋದಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಬೇಕು, ಸಿಕ್ಕಾಪಟ್ಟೆ ಫೋರ್ಸ್ಫುಲಿ ಪಂಪ್ ಮಾಡಬೇಕು ರಕ್ತನ. ಹಾಗಾಗಿ ಜಾಸ್ತಿ ಬಿ ಪಿ ಬ್ಲಡ್ ಪ್ರೆಷರ್ ಇರುವಂಥದ್ದು, ಅಧಿಕ ರಕ್ತದೊತ್ತಡ ಇರುವಂಥದ್ದು ಜಿರಾಫೆಗೆ. ಓಕೆ, ಸೊ ಜಿರಾಫ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಶತ್ರುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನು ಚಿಮ್ಮಿಸುವ ವಿಚಿತ್ರ ಹಲ್ಲಿ ಯಾವುದು? ಶತ್ರುಗಳಿಂದ ರಕ್ಷಿಸಿಕೊಳ್ಬೇಕು ಅಂತ ಕಣ್ಣಿನಿಂದ ರಕ್ತವನ್ನು ಚಿಮ್ಮಿಸುವಂಥ ವಿಚಿತ್ರವಾದಂಥ ಹಲ್ಲಿ ಇದು. ಯಾವುದು ಹಲ್ಲಿ? ಆಹಾ, ಎಲ್ಲ ಗೋಡೆ ಕಡೆ ನೋಡಬೇಡಿ, ಸರಿ ಉತ್ತರ ಹುಡುಕಿ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013 ನಮ್ಮ ನಂಬರ್.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕ್ಲಿಯೋಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. ಪ್ರಶ್ನೆ ಕೇಳಿ ಆಗಿತ್ತು, ಶತ್ರುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನು ಚಿಮ್ಮಿಸುವ ವಿಚಿತ್ರ ಹಲ್ಲಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಚಿದಾನಂದ ಸುಕಲ್ಪೇಟ್ ಸಿಂಧನೂರಿನಿಂದ, ರವಿಶಂಕರ್ ಮೇಟಿಕುರ್ಕೆಯಿಂದ, ಕಿರಣ್ ಬಳ್ಳಾರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಜಾತ ಗಂಗಾಧರಸ್ವಾಮಿ ಹೊಸಪೇಟೆಯಿಂದ, ಯೋಗಿತ್ ಗೌಡ ಚಿಂತಾಮಣಿಯಿಂದ, ಸುಬ್ರಹ್ಮಣಿ ಪಿಲ್ಲಿಕುಂಟೆಯಿಂದ, ಸುರೇಶ್ ಕಂಬಳಿ ಕೊಪ್ಪಳದಿಂದ, ಕುಸುಮ ಪರಶುರಾಮ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಹಾಂಟ್ ಲಿಜರ್ಡ್. ಸೊ ಶತ್ರುಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಕಣ್ಣುಗಳಿಂದಲೇ ರಕ್ತವನ್ನು ಚಿಮ್ಸುತ್ತೆ ಈ ಹಾಂಟ್ ಲಿಜರ್ಡ್, ಹಾಂಟ್ ಅಲ್ಲಿ ಅಂತ ಕೂಡ ಹೇಳ್ಬೋದು. ಸೊ ಹಲ್ಲಿ ಎಲ್ಲಿ ಸದ್ಯಕ್ಕೆ ಗೊತ್ತಿಲ್ಲ, ಸದ್ಯಕ್ಕೆ ಸರಿ ಉತ್ತರ ಮಾತ್ರ ಇದಾಗಿತ್ತು, ಹಾಂಟ್ ಲಿಜರ್ಡ್ ಅಥವಾ ಹಾಂಟ್ ಹಲ್ಲಿ ಸರಿಯಾದ ಉತ್ತರ ಆಗಿತ್ತು. ಎಸ್, ಇವತ್ತಿನ ಕಾರ್ಯಕ್ರಮ ಕುರಿತು ಬಹಳಷ್ಟು ಜನ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಮೆಚ್ಚುಗೆಗೆಲ್ಲ ಧನ್ಯವಾದ. ಇಲ್ಲೊಂದು ಸಂದೇಶ ಬಹಳ ಖುಷಿ ಕೊಡ್ತು ನನಗೆ. ನಮಸ್ತೆ ರಮ್ಯಾ, ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೂಗಲ್ಗೆ ಹೋಗಿ ಆ ಪ್ರಾಣಿ ಹೇಗಿರುತ್ತೆ ಅದರ ಪೂರ್ಣ ವಿವರ ಏನು ಅಂತ ಒಂದು ಹಾಡು ಮುಗಿಯೋದ್ರಲ್ಲೇ ನಾವು ನೋಡೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡ್ರಿ, ಇಂತಹ ಹಲವು ವಿಷಯಗಳು ನಮಗೆಲ್ಲ ಗೊತ್ತೇ ಇರಲ್ಲ, ನಾವು ಉತ್ತರ ಕೊಡ್ತೀವಿ, ಹೆಸರು ಬಂತು ಅನ್ನೋದಕ್ಕಿಂತ ಇದರ ಹಿಂದೆ ಇಂಥ ಒಳ್ಳೊಳ್ಳೆ ವಿಚಾರಗಳೆಲ್ಲ ಇರುತ್ತೆ ಅನ್ನೋದು ಖುಷಿ ಕೊಡುತ್ತೆ. ಒಳ್ಳೆ ವಿಷಯ ತಗೊಂಡು ಬಂದಿದ್ದೀರಿ ರಮ್ಯಾ ಅಂತ ಹೇಳ್ತಾ ಇದ್ದಾರೆ ಯಾರು, ವಾಣಿಶ್ರೀ ಧಾರವಾಡದಿಂದ. ಧನ್ಯವಾದಗಳು ವಾಣಿಶ್ರೀ ಅವರೇ ನಿಮ್ಮ ಸಂದೇಶಕ್ಕೆ. ಸೊ ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ನಿಮಗೆ ಇವತ್ತಿನ ಮಾಹಿತಿ ಕೂಡ ಇಷ್ಟ ಆಯಿತು, ಜೊತೆಗೆ ಹಾಡುಗಳ ಮೂಲಕ ಮನರಂಜನೆ ಕೂಡ ಸಿಕ್ತು ಅಂತ ನಾನಂತೂ ತೃಪ್ತವಾಗಿ ಭಾವಿಸ್ತೀನಿ, ನಿಜ ಅಲ್ವೇ? ಸದ್ಯಕ್ಕೆ 4 ಗಂಟೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಒಂದೊಳ್ಳೆ ವಿಚಾರದ ಮೂಲಕ. ನಾನು ನೀವೆಲ್ಲ ಸ್ನೇಹಿತರು ಅಂತ ತುಂಬ ಖುಷಿಯಿಂದ ಹೇಳ್ಕೊಳ್ತೀವಿ, ಆದರೆ ಒಬ್ಬ ಸಾಧಕನ ಸ್ನೇಹಿತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಬೇಕಲ್ವಾ? ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಅಚೀವರ್ಸ್ ಹೇಗೆಲ್ಲ ಸ್ನೇಹ ಬಳಗವನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ 4 ಗಂಟೆಯ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಕೂಡ ಸಾಧಕರ ಸ್ನೇಹಿತರು ಹೇಗಿರ್ತಾರೆ ಅನ್ನೋದನ್ನು ನೀವು ಖಂಡಿತ ಟೈಪ್ ಮಾಡಿ ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ಸಂಜೆ ತನಕ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ.

ಒಳ್ಳೊಳ್ಳೆ ಪ್ರಶ್ನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂತ ಎಸ್ ಎಂ ಶೋಭಾ ಹಾಸನಿಂದ ಹೇಳ್ತಾ ಇದ್ದಾರೆ. ಅಯ್ಯೋ, ಇವತ್ತು ಕಾರ್ಯಕ್ರಮ ಮಿಸ್ ಮಾಡಿಕೊಂಡೆ ಅಂತ ಗೀತಾ ಜೋಶಿ ಕಲ್ಬುರ್ಗಿಯಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರವಾಗಿಲ್ಲ, ಮತ್ತೊಮ್ಮೆ ಕೇಳಿ ಕಾರ್ಯಕ್ರಮವನ್ನು. ಹುಬ್ಬಳ್ಳಿಯ ಲೋಹೆ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ರಮ್ಯಾ ಸೂಪರ್ ಪ್ರೋಗ್ರಾಮ್ ಆಫ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ವಿತ್ ಸೂಪರ್ ಸಾಂಗ್ಸ್ ಅಂತ ಹೇಳಿ ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೇಳುವಂಥ ಪ್ರಶ್ನೆ ಗೊತ್ತಿರದಂಥ ಅನೇಕ ಮಾಹಿತಿ ಕೊಡುತ್ತೆ. ನಮ್ಮಿಂದ ನಿಮ್ಮಿಂದ ಉತ್ತರ, ಮಾಹಿತಿ, ಮನರಂಜನೆ ಎಲ್ಲ ಅಬ್ಬಬ್ಬ. 3 ಗಂಟೆಯಿಂದ 4 ಗಂಟೆ ಸಮಯಕ್ಕೆ ಪ್ರತಿನಿತ್ಯ ಕಾಯ್ದಾ ಇರ್ತೀವಿ. ಇಷ್ಟು ಬೇಗ ಮುಗಿದೋಯ್ತಾ ಅಂತ ಸ್ವಲ್ಪ ಬೇಸರ ಕೂಡ ಆಗತ್ತೆ ಅಂತ ಹೇಳಿ ವರಲಕ್ಷ್ಮಿಯವರು ಪೀಣ್ಯ ಇಂದ ಹೇಳ್ತಾ ಇದ್ದಾರೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ನೂರ ಒಂದು ಪಾಯಿಂಟ್ ಮೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನ ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:40 ಸೆಕೆಂಡ್ಗಳು. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ ಈ ಹೊತ್ತಲ್ಲಿ ನಿಮಗಾಗಿ ಮುಡಿ ಬರ್ತಾ ಇದೆ. ಸಾಮಾನ್ಯವಾಗಿ ಯೂತ್ಸ್ ಅಂದ ತಕ್ಷಣ ಜೋಶ್ ಇರುತ್ತೆ, ಒಂದು ಕ್ರಿಯೇಟಿವಿಟಿ ಇರುತ್ತೆ, ಏನು ಬೇಕು ಮಾಡ್ತೀನಿ ಅನ್ನೋ ಹಠ ಛಲ ಹುಮ್ಮಸ್ಸು ಎಲ್ಲ ಇರುತ್ತೆ. ಆದರೆ ಸುತ್ತ ಇರುವಂಥ ಬಳಗ ಏನಾದರೂ ಸ್ವಲ್ಪ ಹಾದಿ ತಪ್ಪಿಸ್ತು ಅಂತ ಹೇಳಿದ್ರೆ ಒಮ್ಮೆಲೆ ಎಲ್ಲವೂ ಕುಸಿದು ಹೋಗುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಆ ಯುವ ಜನತೆಯ ಸ್ನೇಹ ಬಳಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ಸಾಧಕ ಅಥವಾ ಸಾಧನೆ ಮಾಡ್ತಿರುವಂಥವ್ರು ಸಾಧಕರು ಯಾವ ರೀತಿಯ ಸ್ನೇಹ ಬಳಗವನ್ನು ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಕೂಡ ಯುವ ಜನತೆಯ ಸ್ನೇಹ ಬಳಗ ಹೇಗಿರಬೇಕು? ಯುವಕರು ನಮ್ಮ ಮಕ್ಕಳು ಸಾಧನೆ ಮಾಡ್ತಾರಪ್ಪ ಅಂತ ಹೇಳಿದಾಗ ಸುತ್ತಲಿನ ವಾತಾವರಣದ ಜೊತೆ ಜೊತೆಗೆ ಫ್ರೆಂಡ್ಸ್ ಅನ್ನೋದು ತುಂಬಾನೇ ಪ್ರಮುಖವಾದಂಥ ಪಾತ್ರ ವಹಿಸುವಂಥ ಒಂದು ಬಳಗ. ಹಾಗಾಗಿ ನೀವೇನು ಹೇಳ್ತೀರಿ ಸ್ನೇಹ ಬಳಗದ ಬಗ್ಗೆ, ಅದರಲ್ಲೂ ಸಾಧಕರ ಸ್ನೇಹ ಬಳಗದ ಬಗ್ಗೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಿ, ಇನ್ನೂ ನೀವು ಕ್ವಿಜ್ ಮೂಡಿಂದ ಆಚೆ ಬಂದಿಲ್ಲ. ಸೊ ಎಕ್ಸಲೆಂಟ್ ಆಗಿತ್ತು ಇವತ್ತಿನ ಇಂಟೆಲಿಜೆಂಟ್ ಕ್ವಿಜ್ಜು ಹಾಡುಗಳ ಜೊತೆ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಮೇಡಮ್ ಎಲ್ಲ ಹಾಡುಗಳು ಸೂಪರ್ ಕೇಳ್ತಾ ಇದ್ದ, ನಾವು ಪ್ರಶ್ನೆಗಳನ್ನೇ ಮರ್ತೋಗ್ಬಿಟ್ವಿ ಉತ್ತರ ಕೊಡೋಕೆ ಅಂತ ಪುಷ್ಪ ಶಾನುಭೋಗರ ಗದಗಾಯಿಂದ ಹೇಳ್ತಾ ಇದ್ದಾರೆ. ಅನಿಲ ಭೀಷಣವರ್ ಶಮನೆವಾಡಿಯಿಂದ ಎಸ್ ಹೊಂಬಿಸಲು ನಿರೂಪಣೆ ಹಾಡು ಸೂಪರು ಸೂಪರು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಎಸ್ ಹಾಡು ಕೂಡ ಬಹಳ ಇಷ್ಟ ಆಯಿತು ನಮಗೋಸ್ಕರ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸದ್ಯಕ್ಕೆ ನಾವು ಬ್ಯಾಂಗ್ಳೂರ್ ಯೂತ್ ಕಡೆ ಬಂದ್ಬಿಡೋಣ. ಹೊಂಬಿಸಲವನ್ನು ಪಕ್ಕಕ್ಕಿಟ್ಟು ಸಂಜೆಯ ಹೊತ್ತಿಗೆ ನಾವು ಎಂಟ್ರಿ ಆಗಿದ್ದೀವಿ. ಈ ಹೊತ್ತಲ್ಲಿ ನಮ್ಮ ಯುವ ಜನತೆಯ ಸ್ನೇಹ ಬಳಗದ ಬಗ್ಗೆ ಮಾತಾಡ್ತಾ ನಾವು ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಆರ್ಜೆ ರಮ್ಯಾ.

ಮಾತ್ರ ಪಂಚಾಮೃತ ಅಲ್ಲ, ಸ್ನೇಹ ಕೂಡ ಪಂಚಾಮೃತದಂತೆ, ಅಷ್ಟೇ ಸಿಹಿಯಾಗಿ ಅಷ್ಟೇ ಪವಿತ್ರತೆಯನ್ನು ಹೊಂದಿರುತ್ತೆ. ಆದರೆ ಸಾಧನೆ ಅನ್ನೋವಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಅಸೂಯೆ, ಹಾ ಹಾ ನನಗಿಂತ ಮೇಲೋಗ್ಬಿಟ್ರೆ ಅನ್ನುವಂಥ ಭಾವ, ಏನಾದರೂ ಒಂದು ವೇಳೆ ಸ್ನೇಹ ಬಳಗದಲ್ಲಿ ಮೂಡ್ತು ಅಂತ ಹೇಳಿದ್ರೆ ಒಬ್ಬರ ಕಾಲೆಳೆಯುವ ಕೆಲಸ ಮತ್ತೊಬ್ಬರು ಮಾಡ್ತಾ ಹೋಗ್ತಾರೆ. ನೀನು ಮೇಲೆ ಹೋಗಬಾರ್ದು, ನೀನು ಮೇಲೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಸಾಧಕರ ಸ್ನೇಹ ಬಳಗವನ್ನು ನೋಡಿ ನಾವು ಯಾವ ರೀತಿಯ ಸ್ನೇಹವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅರ್ಥಕೊಳ್ಬೋದು. ಸಾಮಾನ್ಯವಾಗಿ ಸಾಧಕರ ಸ್ನೇಹ ಬಳಗ ಹೇಗಿರುತ್ತೆ ಗೊತ್ತಾ? ಪರಸ್ಪರ ಪ್ರೇರಣೆ ಕೊಡುವಂಥ ಸ್ನೇಹಿತರು ಜೊತೆಯಾಗಿರ್ತಾರೆ. ಒಬ್ಬರ ಸಾಧನೆ ಹಾಗೆ ಅವರ ಕಠಿಣ ಪರಿಶ್ರಮವನ್ನು ಕಂಡು ಮತ್ತೊಬ್ಬರು ಅದರಿಂದ ಸ್ಫೂರ್ತಿ ಪಡೆಯೋ ಹಾಗೆ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅಸೂಯೆ ಪಟ್ಟುಕೊಳ್ಳುವ ಹಾಗೆ ಇರಬಾರ್ದು. ಆ ರೀತಿಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಸ್ನೇಹ ಬಳಗದಲ್ಲಿ ಇಟ್ಕೊಂಡಿರ್ತಾರೆ ಈ ಸಾಧಕರು. ಹಾಗಾಗಿ ನಮ್ಮ ಮಕ್ಕಳು ಕೂಡ, ನಮ್ಮ ಯುವಜನತೆ ಕೂಡ ಸಾಧನೆಯ ಹಾದಿಯನ್ನ ಏರೋವಾಗ, ಆ ದಾರಿಯಲ್ಲಿ ಸಾಗುವಾಗ ಅವರ ಸ್ನೇಹ ಬಳಗ ಈ ರೀತಿಯ ಮನೋಭಾವದಿಂದ ಇದ್ರೆ ಅವರ ಸಾಧನೆಗೆ ಮತ್ತಷ್ಟು ಸ್ಫೂರ್ತಿ ಸಿಗತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸಾಧಕರ ಸ್ನೇಹ ಸಂಬಂಧ ಪರಸ್ಪರರ ಬೆಳವಣಿಗೆಗೆ ಪೂರಕವಾಗಿರಬೇಕು. ಇದು ಸ್ಪರ್ಧೆಗಿಂತ ಹೆಚ್ಚಾಗಿ ಸಹಕಾರ ಇರಬೇಕು, ನಿಸ್ವಾರ್ಥ ಬೆಂಬಲ ಇರಬೇಕು, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮನ್ನಣೆ ಕೊಡಬೇಕು, ಇಬ್ಬರೂ ಗುರಿಗಳಿಗೆ ಒತ್ತು ಕೊಡುವ ಹಾಗೆ ಇರಬೇಕು. ಹಾಗಿದ್ದಾಗ ಮಾತ್ರ ಸಾಧನೆಯ ಕಡೆಗೆ ಅವರು ಸಾಗೋದಕ್ಕೆ ಪರಸ್ಪರ ಸ್ನೇಹ ಬಳಗ ಸಹಕಾರಿಯಾಗತ್ತೆ ಅಂತ ಹೇಳಿ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಮತ್ತೊಬ್ಬರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನಿಮ್ಮ ಪ್ರಕಾರ ಸಾಧಕರ ಸ್ನೇಹ ಬಳಗ ಹೇಗಿರಬೇಕು? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಜಸುದಾಸ್ ಅವರ ದನಿಯಲ್ಲಿ ಚೋರ ಚಿತ್ತ ಚೋರ ಚಿತ್ರದ ಗೀತೆಯನ್ನ ಕೇಳಿದ್ರಿ, ಹೌದಲ್ವಾ? ಆ ಮನಸ್ಸು ಸ್ನೇಹದ ಮನಸ್ಸಾಗಿದ್ರೆ ಅದು ಸಂಪೂರ್ಣ ಪ್ರೀತಿ ತುಂಬಿ ಸ್ನೇಹಪೂರ್ವಕವಾಗಿ ಸಾಧನೆಗೆ ಪ್ರೋತ್ಸಾಹ ಕೊಡುವಂತ ಸ್ನೇಹ ಬಳಗದ ಮನಸ್ಸಾಗಿದ್ರೆ ಎಷ್ಟು ಖುಷಿಯಾಗುತ್ತೆ ಸಾಧನೆಯಲ್ಲಿ ಅನ್ನುವಂಥದ್ದು. ಶಾಂತ ಚರಬಡಿಗಿರ ಕೊಕ್ನೂರ್ ಹರಿಹರ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನೀವು ನಡೆಸಿಕೊಡ್ತಿರುವಂತಹ ಕಾರ್ಯಕ್ರಮಗಳು ಕೇಳುಗರ ಮನಸ್ಸಿಗೆ ಹತ್ರ ಆಗತ್ತೆ, ಧನ್ಯವಾದಗಳು ಅಂತ ಹೇಳಿ ಒಂದು ಉದ್ದದ ಸಂದೇಶ ಕಳಿಸಿದ್ದೀರಿ. ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದ್ರ ಜೊತೆ ಜೊತೆಗೆ ಈ ಹೊತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಎಸ್, ಅರ್ಥಪೂರ್ಣ ಜ್ಞಾನಯುಕ್ತ ವಿಷಯಗಳನ್ನ ಉಣಬಡಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ಸ್ನೇಹ ಬಳಗ ಯಾವತ್ತೂ ಸಾಧಕನ ಸ್ನೇಹ ಬಳಗ ಚೆನ್ನಾಗಿರಬೇಕು, ಅವರು ಒಬ್ಬರಿಗೊಬ್ರು ಪ್ರೋತ್ಸಾಹ ಕೊಡುವ ಹಾಗೆ ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಬದುಕಿಗೆ ಬೇಕಾದಂತೆ ತಾಳ್ಮೆ ಪರಸ್ಪರ ವಿಶ್ವಾಸದ ಮಹತ್ವವನ್ನು ಇಟ್ಕೊಂಡಾಗ ಅದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆ ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು. ಸ್ನೇಹಿತರ ಬಳಗ ಹೇಗಿರಬೇಕು ಅಂದರೆ ಉತ್ತಮ ಸ್ನೇಹ ಬಳಗ ನಮ್ಮ ಜೀವನದ ಏಳುಬೀಳುಗಳಲ್ಲಿ ಬೆಂಗಾವಲಾಗಿ ನಿಲ್ಲುವ ಪ್ರತಿಯೊಂದು ಹಂತದಲ್ಲೂ ಪ್ರೋತ್ಸಾಹಿಸುವ ಸ್ನೇಹಿತರ ಗುಂಪನ್ನು ಹೊಂದೋದು ನಿಜಕ್ಕೂ ಅದೃಷ್ಟ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರ ಬಳಗ ಕಡಿಮೆ ಆಗತ್ತೆ, ಕಾರಣ ಅವರವರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ಒಳ್ಳೆ ಸಾಧನೆ ಮಾಡುವಾಗ ಗೆಳೆಯರ ಬಳಗ ಅಥವಾ ಸ್ನೇಹಿತರು ಕೊಡುವಂಥ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಕೆಲವು ಸ್ನೇಹಿತರು ಒಳ್ಳೆಯವರಂತೆ ಕಂಡರೂ ಕಾಲೆಳೆಯುವ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಒಳ್ಳೆಯದಕ್ಕೆ ಪ್ರೋತ್ಸಾಹ ನೀಡಿ ಬೆಂಬಲಕ್ಕೆ ನಿಂತರೆ ಆ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಪ್ರಮುಖ ವ್ಯಕ್ತಿಯಾಗಿ ಹೊರಬರೋದಕ್ಕೆ ಸಾಧ್ಯ ಆಗತ್ತೆ. ಒಳ್ಳೆಯ ಕಾರ್ಯಕ್ರಮ ಬೆಂಬಲ ನೀಡಿ ಬೆನ್ನು ತಟ್ಟುವಂಥದ್ದು ಅತ್ಯಮೂಲ್ಯ ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ ನೀವು ಹೇಳೋದಕ್ಕೆಲ್ಲ ನಾನು ಸೈ ಅಂತ ಹೇಳ್ತೀನಿ. ಹಾಗೆ ಸಂದೇಶ ಕಳಿಸಿ ಬ್ಯೂಟಿಫುಲ್ ಸಾಂಗ್ಸ್ ಅಂತೇಳಿ ಸುರೇಶ್ ಬಾಬು ಬಿವಿ ಬ್ಯಾತಾಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಕಾಯ್ತಾ ಇದೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM ರೇನ್ಬೋ.

ಪರಸ್ಪರ ಒಬ್ಬರನ್ನೊಬ್ಬರು ಹೀಗೆ ಹೊಗಳುವ ಹಾಗೆ ಸ್ನೇಹಿತರಿದ್ರೆ ಅದು ತುಂಬಾ ಚಂದ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನಗಳ ಯೂತ್ಸ್ ಹೇಗಿರ್ತಾರೆ ಗೊತ್ತಾ? ಸಿಕ್ಕಾಪಟ್ಟೆ ಸ್ಮಾರ್ಟ್, ಬ್ರಿಲಿಯಂಟ್, ಇಂಟೆಲಿಜೆಂಟ್ ಆಗಿರ್ತಾರೆ. ಅವ್ರ ಗುರಿ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನ ಹೊಂದಿರ್ತಾರೆ. ಹಾಗಾಗಿ ಹೊರಗಿನ ಹೆಚ್ಚು ವಿಚಾರಗಳಿಗೆ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ

ಹೋಗೋದಿಲ್ಲ, ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಫೋಕಸ್ಡ್ ಆಗಿರ್ತಾರೆ ಅವರ ಗುರಿ ಮೇಲೆ. ಅಂತೂ ಹಾರ್ಡ್ ವರ್ಕ್ ಮಾಡುವಂತ ಟೈಮಲ್ಲಿ ಯಾರಾದರೂ ಒಂದು ಸ್ವಲ್ಪ ಹಾಗೆ ಹೀಗೆ ಸ್ನೇಹಿತರು ಏನಾದರೂ ಸಮಸ್ಯೆ ಮಾಡಿದ್ರು ಕೂಡ, ಜಲಸಿ ತೋರಿಸಿದ್ರು ಕೂಡ, ಅದನ್ನೆಲ್ಲ ಅವರು ದೂರ ಮಾಡಿ ಅದರಿಂದ ಮುಂದೆ ಹೋಗುವಂತ ಗುಣಗಳನ್ನ ಇವತ್ತಿನ ಯೂತ್ಸ್ ಹೊಂದಿರ್ತಾರೆ. ಸೊ ಅವ್ರ ಸರೌಂಡಿಂಗ್ ಯಾವಾಗಲೂ ಕೇರ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅ ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇಸ್ ಡೀಡ್ ಅಂತಾರಲ್ಲ ಹಾಗೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡೋ ಹಾಗಿರಬೇಕು. ಸೊ ಅದ್ರ ಜೊತೆಗೆ ಅವರು ಅಚೀವ್ಮೆಂಟ್ಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು. ನನ್ನ ಫ್ರೆಂಡ್ ವಿನ್ ಆದ ಅಂದರೆ ಅದೊಂದು ನನಗೆ ದೊಡ್ಡ ಖುಷಿ ಕೊಡುವಂಥ ವಿಷಯ ಅಂತ ಹೇಳಿ ಪರಸ್ಪರರು ಅವರವರ ಉನ್ನತಿಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗೆ ಇರಬೇಕು. ಅದೆಲ್ಲದರ ಜೊತೆಗೆ ಇಂಪಾರ್ಟೆಂಟಾಗಿ ಮ್ಯೂಚುವಲ್ ಅವರ ಪ್ಯಾಷನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಮ್ಯೂಚುವಲ್ ಡಿಸ್ಕಷನ್ ಆಗಬೇಕು. ಸೊ ನೀನೇನು ಮಾಡ್ತಾ ಇದೀಯಾ, ನಾನೇನು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ಬೋದು, ಏನು ಎತ್ತ ಅಂತ ಹೇಳಿ ಈ ರೀತಿಯ ಡಿಸ್ಕಷನ್ಸ್ ಇಬ್ಬರ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಸ್ನೇಹ ಬಳಗ ಆಗಿರುತ್ತೆ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿ, ಸಾಮಾನ್ಯವಾಗಿ ಸ್ನೇಹಿತರ ಬಳಗದಲ್ಲಿ ಸ್ಪರ್ಧೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಆ ಸ್ಪರ್ಧೆ ಆರೋಗ್ಯಕರ ಸ್ಪರ್ಧೆ ಆಗಿರಬೇಕು, ಒಬ್ಬರನ್ನೊಬ್ಬರು ತುಳಿಬೇಕು, ತುಳಿದು ಮೇಲಕ್ಕೆ ಹೋಗಬೇಕು ಅನ್ನೋ ರೀತಿಯ ಸ್ಪರ್ಧೆ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಾಧಕರ ಸ್ನೇಹ ಬಳಗ ಪ್ರೋತ್ಸಾಹದಾಯಕವಾಗಿರಬೇಕು, ಯಾವುದೇ ಸಮಯದಲ್ಲೂ ಪ್ರೇರೇಪಿಸ್ತಾ ಇರಬೇಕು, ಮಧ್ಯ ಪೋಷಕರುಗಳು ಸ್ನೇಹಿತರುಗಳು ಭಿನ್ನಾಭಿಪ್ರಾಯ ಮೂಡದಂತೆ ನೋಡ್ಕೊಳ್ಬೇಕು, ಸ್ನೇಹಿತರ ಹೇಳಿಗೆಯನ್ನು ಹೋಲಿಸಿ ನೀನು ಅವನಂತೆ ಇಲ್ಲ, ನೀನು ಹಂಗಾಗಲಿಲ್ಲ ಅಂತೆಲ್ಲ ಹೇಳಿ ಪೋಷಕರು ಕೂಡ ಇಬ್ಬರ ಸ್ನೇಹದ ನಡುವೆ ಅಸೂಯೆ ತುಂಬೋ ಹಾಗೆ ಮಾಡಬಾರ್ದು. ಸೊ ಇಲ್ಲಿ ಪೋಷಕರ ಪಾತ್ರ ಕೂಡ ಸ್ನೇಹ ಬಳಗದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ಎಸ್ಎಂ ಶೋಭಾ ಹಾಸನ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲನ್ನ ಟ್ಯೂನ್ ಮಾಡಿದ್ದೀರಿ. ಎಸ್, ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ ಇಂದ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದಾರೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಬಹಳ ಅಸೂಯೆ ಪಡುವಂತ ಗೆಳೆಯರನ್ನೇ ನೋಡಿದೆ ಮೇಡಮ್, ಎಲ್ಲೋ ಬೆರಳೆಣಿಕೆಯಷ್ಟು ಗೆಳೆಯರು ಮಾತ್ರ ಖುಷಿ ಪಟ್ಟರು ನಮ್ಮ ಏಳಿಗೆ ನೋಡಿ. ಇದೆಲ್ಲ ಒಂಥರ ಇವತ್ತಿನ ಕಾಲದಲ್ಲಿ ಸ್ವಾಭಾವಿಕ ಆಗಿಬಿಟ್ಟಿದೆ. ಒಂಥರ ಒಳ್ಳೇದೆ ಬಿಡಿ, ನಾವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತಲ್ವಾ ಅಂತ ಹೇಳ್ತಾ ಇದಾರೆ. ಒಂದು ಲೆಕ್ಕದಲ್ಲಿ ನಿಜ, ಆದರೂ ಕೂಡ ನಮ್ಮ ಸುತ್ತಲಿನ ವಾತಾವರಣ ಯಾವತ್ತಿಗೂ ಒಳ್ಳೆಯವರಿಂದ ಕೂಡಿದ್ರೆ ಇನ್ನೂ ಖುಷಿಯಾಗತ್ತೆ ಅಲ್ವೇ. ಈಗಿನ ಜೀವನದ ಒತ್ತಡದಲ್ಲಿ ಒಳ್ಳೆ ಸ್ನೇಹಿತರೆ ಬೇಕು, ಇಲ್ಲದೆ ಇದ್ರೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಶ್ರೀನಿವಾಸ್ ಪದ್ಮನಾಭನಗರದಿಂದ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ಸ್ ಅಂತ ಹೇಳಿ ವೆಂಕಟೇಶ್ ಆರ್ ಶಾನುಭೋಗ್ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ. ಸೊ ಯಾರು ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ ಅಂತ ಫ್ರೆಂಡ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ನಾವು ನಮ್ಮ ಅಚೀವ್ಮೆಂಟ್ ಕಡೆ ನಮ್ಮನ್ನ ತಳ್ಳೋ ಅಂಥವ್ರು ಹೋಗೋ ಅಂಥವ್ರು ಇದ್ರೆ ಮಾತ್ರ ಸರಿ, ನೆಗೆಟಿವ್ ಥಾಟ್ಸ್ನ ನಮ್ಮ ಕಡೆಗೆ ತುಂಬಿಟ್ಟು ನಮ್ಮ ಅಚೀವ್ಮೆಂಟ್ಸ್ನ ಕಡಿಮೆ ಮಾಡುವಂಥದ್ದು, ಕೆಳಗಿಳಿಸುವಂಥ ಫ್ರೆಂಡ್ಶಿಪ್ಪಿಂದ ನಾವು ದೂರ ಇರೋದಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ವಿಜಯಪುರದಿಂದ ಸುನೀತಾ ಅಶೋಕ್ ಸೂಪರ್ ಸಾಂಗ್ಸ್ ಮೇಡಮ್ ಅಂತ ಸಂದೇಶ ಕಳಿಸಿದರೆ, ಗದಗಿನ ಪುಷ್ಪಾ ಶಾನುಭೋಗರ ಸಂದೇಶ ಕಳಿಸಿ, ಇವತ್ತಿನ ಯೂತ್ ಚೆನ್ನಾಗಿರ್ತಾರೆ ಮೇಡಮ್, ಎಕ್ಸ್ಪೆಷಲಿ ಫ್ರೆಂಡ್ಶಿಪ್ಗೆ ಚೆನ್ನಾಗಿ ನಿಭಾಯಿಸ್ತಾರೆ, ಅವ್ರ ಕಷ್ಟಕಾಲಕ್ಕೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಗೆಳತಿಯರು ಕೂಡ ಹಾಗೆ ಇದ್ದಾರೆ, ನನ್ನ ಗೆಳತಿಯರು ಕೂಡ. ದುಡ್ಡಿನ ವ್ಯವಹಾರ ತುಂಬ ಚೆನ್ನಾಗಿರಬೇಕು, ಮತ್ತು ಸ್ನೇಹದಲ್ಲಿ ಗೌರವ ಕಡಿಮೆ ಆದರೂ ನಂಬಿಕೆ ತುಂಬ ಮುಖ್ಯ ಇರಬೇಕು. ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಸ್ನೇಹದಲ್ಲಿ ತುಂಬ ಗೌರವ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದೊಂಥರ ಸ್ನೇಹ ಅನ್ನಿಸ್ಕೊಳ್ಳೋದಿಲ್ಲ ಅಲ್ವಾ? ನೀವು ಹೇಳಿದ್ದು ಕರೆಕ್ಟಾಗಿದೆ ಮೇಡಮ್. ಕೆಲವರ ಸಾಧನೆಗೆ ಅವಮಾನ ಹಠ ಛಲ ಜೊತೆಗೆ ಮನೆಯವರ ಸಹಾಯ ಆಗಿರುತ್ತೆ, ಆದ್ದರಿಂದ ತುಂಬ ಸಾಧಕರಿಗೆ ಸ್ನೇಹಿತರ

ಸಮಯಕ್ಕೆ ಕಡಿಮೆ ಇರ್ತಾರೆ, ಯಾಕಂದ್ರೆ ಅವರ ಬಳಿ ಸಮಯ ಸಾಕಷ್ಟು ಇರೋದಿಲ್ಲ. ಇವರ ಸ್ನೇಹಿತರು ಒಳ್ಳೆಯವರಾಗಿರ್ತಾರೆ ಇದ್ರೂ ಕೂಡ. ಮೂರು ಕಾಲಿಂದ ನಾನು ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಮಂಡಿಕಲ್ ಕೃಪಾ ಉಮೇಶ್ ಅವರು. ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಸ್ನೇಹ ಬಳಗ ಅಂದ್ರೆ ಎಲ್ಲರೂ ಸಮಾನರು, ನಾನು ನಾನೇ ಅನ್ನುವ ಮನೋಭಾವ ಇರಬೇಕು, ಯಾರು ಜೀವನದಲ್ಲಿ ಮುಂದೆ ಬಂದರು ಅವರನ್ನು ನೋಡಿ ಸಂತೋಷ ಪಡಬೇಕು, ಸ್ನೇಹ ಬಳಗದಲ್ಲಿ ಆತ್ಮೀಯತೆ, ಗೌರವ, ವಿಶ್ವಾಸ, ನಂಬಿಕೆ ಎಲ್ಲ ಇರಬೇಕು. ಹಾಡುಗಳಂತೂ ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓ ಜೀವವೇ, ಹಾಡು ಬಹಳ ಇಷ್ಟ ಆಯಿತು ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಹೇಳೋದ್ರ ಜೊತೆಗೆ, ಸಾಧಕರ ಸ್ನೇಹ ಹಲಸಿನ ಹಣ್ಣಿನ ಜೇನಿನ ಆಗಿರಬೇಕು, ಸವಿದಷ್ಟು ಸಿವಿಯಾಗಿರಬೇಕು. ನಮ್ಮ ಆರ್ಜಿಗಳು ಯಾಕಂದರೆ ಇವತ್ತಿನ ಆನಿರಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡೋದು ಕೂಡ ಅಷ್ಟು ಈಸಿ ಕೆಲಸ ಅಲ್ಲ. ಪ್ರಶ್ನೆಗಳನ್ನು ಹುಡುಕಿ ಅದರಿಂದ ಆಗುವಂಥ ಉಪಯೋಗಗಳನ್ನು ತಿಳಿದು ಮೊದಲೇ ತಯಾರು ಮಾಡ್ಕೊಂಡು ಬರೋದು ಕೂಡ ಒಂದು ರೀತಿ ಸಾಧನೆ. ಅಫ್ಕೋರ್ಸ್ ಈ ಸಾಧನೆಗೆ ನಿಮ್ಮಂಥ ಸ್ನೇಹಿತರೇ ಸ್ಫೂರ್ತಿ, ಇದು ನಾನು ಕೂಡ ಹೇಳಲೇಬೇಕು. ವಾಣಿಶ್ರೀ ಅವರೇ, ನೀವೆಲ್ಲ ಇಂಥ ಸ್ನೇಹ ಕೊಟ್ಟಿರೋದ್ರಿಂದಲೇ ನಾವು ಕೂಡ ಹೆಚ್ಚು ಸಾಧನೆ ಮಾಡೋದಕ್ಕೆ, ಪ್ರಶ್ನೆಗಳನ್ನು ಹುಡುಕೊಂಡು ಬರುವಂಥ ಸಾಧನೆಗೆ ಅದು ಸಾಧ್ಯ ಆಗ್ತಾ ಇರೋದು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಅನಂತಕುಮಾರ್ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ, ಸ್ನೇಹಿತರು ಇರ್ತಾರೆ ಜೀವನದ ಎಲ್ಲಾ ಕಾಲದಲ್ಲೂ, ಆದರೆ ಹಿಂದಿನ ಕಾಲದ ಹಾಗೆ ಈಗಿನ ಕಾಲದ ಸ್ನೇಹಿತರು ಇರೋದಿಲ್ಲ, ಕಾರಣ ಬದಲಾದ ಜೀವನ ಕ್ರಮ, ಜೀವನ ಮೌಲ್ಯ ಇಲ್ಲದೆ ಇರೋದು, ಒಳ್ಳೆ ಸ್ನೇಹಿತರು ಇರೋದು ಬಹಳ ಅಪರೂಪ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನೂ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದಲ್ಲ, ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ಕೂಡ ನಿನಗೋಸ್ಕರ ಎಲ್ಲ ಟೈಮಲ್ಲಿ ನಾವಿರ್ತೀವಿ ಅಂತ ಹೇಳೋ ಅಂತ ಸ್ನೇಹ ಬಳಗ ಇತ್ತು ಅಂತ ಹೇಳಿದ್ರೆ ಸಾಧನೆಗೆ ಇನ್ನೇನು ಬೇಕು ಅಲ್ವೇ? ಸ್ನೇಹ ಅಂದಾಕ್ಷಣ ಮನಸ್ಸಿಗೆ ಇಂಪು ಕೊಡೋದನ್ನ ಕಂಡೆ ಕ್ಷಣ ಕ್ಷಣಕ್ಕೆ

ತಂಪು ಕೊಡುವ ಸುಂದರ ಹೂದೋಟ, ಇದರಲ್ಲಿ ಸ್ವಾರ್ಥದ ಕಳೆ ಬರಬಾರ್ದಷ್ಟೇ, ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ದೇಶವಳ್ಳಿ ಶಿವು ಅವರು ಚಾಮರಾಜನಗರದಿಂದ ಒಂದೊಳ್ಳೆ ತೋಟದ ಪರಿಕಲ್ಪನೆಯಲ್ಲಿ ಸ್ನೇಹನ ಕಟ್ಕೊಟ್ಬಿಟ್ರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಗೆಳೆತನ ಅನ್ನುವಂಥದ್ದು ಒಂದು ಸುಂದರ ಹೂದೋಟವಿದ್ದಂತೆ, ಸ್ನೇಹ ಅನ್ನೋ ಹೂದೋಟದಲ್ಲಿ ನಾವುಗಳು ಒಂದು ಸುಂದರ ಹೂ ಆಗಿರಬೇಕೇ ಹೊರತು ಮುಳ್ಳಾಗಿರಬಾರ್ದು ಅಂತ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ವಾವ್, ಏನಿದು, ಎಷ್ಟೊಂದು ಕಾವ್ಯಮಯವಾಗಿದೆ ಇವತ್ತಿನ ಸಂದೇಶಗಳು. ಸೂಪರ್ ಸಾಂಗ್ಸ್ ಅಂತೇಳಿ ಮಲ್ಲೇಶ್ವರದಿಂದ ಸಂಪತ್ ಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸ್ನೇಹಿತರು ತುಂಬಾ ಅಗತ್ಯ, ಹಿರಿಯರು ಮಾತು ಹೇಳಿದ್ದಾರೆ, ನೀನು ನಿನ್ನ ಸ್ನೇಹಿತರು ಯಾರಂತ ಹೇಳು, ನೀನು ಎಂಥವನು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿ. ಹಾಗಾಗಿ ಸ್ನೇಹ ಅನ್ನೋದು ತುಂಬಾ ಎಚ್ಚರಿಕೆಯಿಂದ ಮಾಡ್ಕೊಳ್ಳುವಂತ ವಿಚಾರ ಅಂತ ಹೇಳಿ ಶಾಂತಚರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ, ಚಂದ್ರಮುಖಿ ಐಟಿ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಗೆಳತಿಯೊಬ್ರು ಈಗಷ್ಟೇ ಹೇಳಿದ್ರು ಹಲಸಿನ ಹಣ್ಣು ಅಂತ ಹೇಳಿ, ಆಹಾ ಕೇಳಿ ಬಾಯಲ್ ಹಾಗೆ ನೀರ್ ಬಂತು ಅಂತ ಹೇಳ್ತಾ ಇದಾರೆ. ಅಂತ ಸ್ನೇಹಿತರು ಇದ್ರು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಹೃದಯ ಉಕ್ಕಿ ಬರುತ್ತೆ, ಇನ್ನೇನ್ ಬೇಕಲ್ವೇ. ಸಂದೇಶ ಕಳಿಸಿದಂತ ಎಲ್ರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಸಮಯ 4:59:18. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿತವಾಗಿದೆ. ಇದೀಗ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 2025 ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್.

0: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ,
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
3: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
8: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
8: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
8: ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಶ್ರೇಯಾ. ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: also present on the occasion. For the year 2026, the President has approved conferment of 131 Padma Awards, including 5 Padma Vibhushan, 13 Padma Bhushan and 113 Padma Shri Awards. The remaining Padma Awardees will be conferred in the second round of the ceremony to be held later. The government is making all efforts to ensure smooth supply of petroleum products within the country. Addressing the inter-ministerial briefing in New Delhi today on the recent developments in West Asia, Joint Secretary in the Ministry of Petroleum and Natural Gas, Sujata Sharma, said the refinery production of LPG in the country has been increased to 50,000 tons per day. The Joint Secretary said that over 8 lakh PNG connections have been gasified since March, adding that infrastructure has been created for 2,87,000 in connections. Additional Secretary of the Department of Fertilizers, Aparna Sharma, said that the overall stock position of fertilizers in the country remains comfortable. The Supreme Court has issued notice to the Union Government on a PIL seeking stricter prohibition of child labour in entertainment and hospitality-linked establishments. A bench comprising Chief Justice Suryakant and Justice Joymalia Bagchi and Justice Vipul M. Pancholi took note of the submissions made by Child Rights Collective, Just Rights for Children Alliance. A Delhi court today convicted Congress leader Alka Lamba in a case related to an assault on police personnel during a protest at the Jantar Mantar in the year 2024. Additional Chief Judicial Magistrate Ashwini Pamar convicted Lamba and fixed 5th of June to hear the arguments on Lamba's sentencing. The prosecution had accused Lamba, the president of the All India Mahila Congress, of obstructing police and blocking a public road while holding a protest at the Jantar Mantar on 29th of July 2024. Members of the Delhi Gymkhana Club today moved the Delhi High Court against the centre's order asking the club to hand over its premises to the government by the 5th of next month. The court listed the lawsuit for hearing tomorrow. The centre has asked the Gymkhana Club in Lachianzis, Delhi, to hand over its premises by 5th of June, citing that the 27.3-acre land parcel was required for strengthening and securing the defence infrastructure. In Tamil Nadu, political developments within the opposition AIADMK took a dramatic turn today, as three MLAs belonging to the dissent group led by senior leader S.P. Velumani tendered their resignations from the assembly and joined the ruling Tamilaga Vetrikaragam or TVK. Benchmark domestic equity indices ended on a bullish note today amid hopes of a possible agreement to end the US-Iran conflict. Sensex surged 1,074 points or 1.4% to close at 76,489, while Nifty advanced 312 points to settle at 24,032. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೌಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆರೆಗೌಡಿ ರಂಗಾಪುರ ಶ್ರೀಮಠ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ಕೋಳಲದ ತೊಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಕಾರ್ಯಕ್ರಮ. 9:15 ಭಾವಗೀತೆಗಳು ಶ್ರೀಕಾಂತ್ ಕುಲಕರ್ಣಿ ಅವರಿಂದ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮನೋಹರ ಪಟವರ್ಧನ್ ಅವರ ಗಾಯನ. ತಬಲ ಆದರ್ಶ್ ಶಣೈ, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ. ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ. 7:15 ಎಂ ಸ್ನೇಹ ಹಾಡಿರುವ ಭಾವಗೀತೆಗಳು. 7:40

ಇದಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸೋನ್ಹೆರೆಪಲ್, 11:00 ಸವಿ ನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ವುಮನ್ನೇ, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಭಿ, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಭಾಗಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೆಟಾರು, 15:00 ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:30 ಅವಲೋಕನ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಭಾನೆ ಪದ. 7:45 ಸಿರಿಗಂಧ, 9:15 ಹೆಚ್ಕೆ ರಘು ಹಾಡಿರುವ ಭಾವಗೀತೆಗಳು, 9:30 ಮನಿಟಾಕ್, ನಂತರ ಮಂಥನ್. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆ ಜಯಮಂಗಳ ಕೃಷ್ಣಮಣಿ ಅವರ ಹಾಡುಗಾರಿಕೆ, ವಯಲಿನ್ ಟಿ ಶ್ರೀನಿವಾಸನ್, ಮೃದಂಗ ಹೆಚ್ಎಸ್ ಕೃಷ್ಣಮೂರ್ತಿ. ಇನ್ನು ರಾತ್ರಿ 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು

0: ಮತ್ತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂತ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ್ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಇನ್ನೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನವದಿಲ್ಲ್ಯಾಂ ರಾಷ್ಟ್ರಪತಿ ಭವನೆ ಪದ್ಮ ಪುರಸ್ಕಾರಾನ್ ಪ್ರದದಾತಿ. ಪ್ರಶಾಸನೇನ ಉಕ್ತಂ ಯತ್ ಸರ್ವಕಾರಃ ದೇಶೇ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ ಎನ್ಟಿಎ ಸಿಬಿಐ ಇತ್ಯುಭಾಭ್ಯಾಂ ಪ್ರತಿಕ್ರಿಯಾ ಯಾಚಿತಾ. ಅಪಿ ಚ ಭಾರತ ಋತು ವಿಭಾಗೇನ ಆಗಾಮಿಷು ತ್ರಿಷು ದಿನೇಷು ದಿಲ್ಲ್ಯಾಂ ಉಷ್ಣತರಂಗಸ್ಯ ಸ್ಥಿತ್ಯೈ ಪೀತವರ್ಣೀಯಾ ಸಂಚೇತನ ಪ್ರದತ್ತಾ ಅಸ್ತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪದ್ಮ ಪುರಸ್ಕಾರಾನ್ ಪ್ರದತ್ತವತಿ. ಪದ್ಮ ಪುರಸ್ಕಾರಾಃ ದೇಶಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರೇಷು ಅನ್ಯತಮಃ ಸಂತಿ, ಯಸ್ಮಿನ್ ಪದ್ಮವಿಭೂಷಣಃ ಪದ್ಮಭೂಷಣಃ ಪದ್ಮಶ್ರೀಃ ಚ ಅಂತರ್ಭವಂತಿ. ಅದ್ಯ ಷಡ್ವಿಂಶತ್ಯಧಿಕದ್ವಿಸಹಸ್ರತಮೆ ವರ್ಷೆ ಪ್ರಥಮ ನಾಗರಿಕ ನಿವೇಶ ಸಮಾರೋಹೆ ರಾಷ್ಟ್ರಪತಿನಾ ಕಲಾಕ್ಷೇತ್ರೆ ಅಭೂತಪೂರ್ವ ಯೋಗದಾನಾಯ ಮರಣೋಪರಾಂತಂ ಚಲಚಿತ್ರ ಅಭಿನೇತಾರಂ ಧರ್ಮೇಂದ್ರ ಸಿಂಹ ದೇವೋಲಂ ವಯಲಿನ್ ವಾದಕಂ ಡಾಕ್ಟರ್ ಎನ್ ರಾಜಂ ವರ್ಯಂ ಚ ಪದ್ಮವಿಭೂಷಣ ಪುರಸ್ಕಾರೌ ಷಡ್ ಪದ್ಮಭೂಷಣ ಪುರಸ್ಕಾರಾಃ ಅಷ್ಟ ಪಂಚಾಶತ್ ಪದ್ಮಶ್ರೀ ಪುರಸ್ಕಾರೈಃ ಸಹ ಷಟ್ ಷಷ್ಠಿ ಪುರಸ್ಕಾರಾಃ ಪ್ರದತ್ತ.

0: ರೈಲ್ವೆ ಶೇಕಡ 99%ರಷ್ಟು ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ, ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026ರ ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 7/1/2026 ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಯಸಂದ್ರ ಗ್ರಾಮದಿಂದ 48 ವರ್ಷದ ಮುನಿರಾಜು ಎಂಬ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ. ಎತ್ತರ ಸುಮಾರು 5.4 ಅಡಿ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು ಹೊಂದಿರುತ್ತಾರೆ. ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆ ಮಾತನಾಡುವ ಮುನಿರಾಜು ಎಲ್ಲಾದರೂ ಕಂಡುಬಂದಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2787213600. ಇನ್ನು ಸರಿತಾ ಭಾರತಿ ಎಂಬ 19 ವರ್ಷದ ಹುಡುಗಿ ದಿನಾಂಕ 3/2/2026 ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ. ಎತ್ತರ ಸುಮಾರು 4 ಅಡಿ 9 ಇಂಚು, ಗೋಧಿ ಬಣ್ಣ, ತೆಳುವಾದ ಮೈಕಟ್ಟು, ದುಂಡುಮುಖ ಹೊಂದಿರುವ ಇವರು ಕಾಣೆಯಾದಾಗ ಕೆಂಪು ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಸರಿತಾ ಭಾರತಿ ಎಲ್ಲಾದರೂ ಕಂಡುಬಂದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ 2294245. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನ್ಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
2: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹೇಳಿ ಹೇಳಿ, ಸಾಕಾಯ್ತು.
8: ಏನಾಯ್ತು?
7: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
8: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
7: ಕರೆಕ್ಟ್.
8: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
9: RBI ಹೇಳುತ್ತೆ,
10: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
11: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
12: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ

0: ವಿದ್ಯಾರ್ಥಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು, 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ, ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು

0: ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು, ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡಾ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
2: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನ ಅವಸರ ಅತ್ತೆ?
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
7: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
8: ಸಿಕ್ಕಿಬಿದ್ರು.
9: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸವಳು ಮಣ್ಣಿನ ಮಹತ್ವ ಮತ್ತು ಸವಳು ಮಣ್ಣು ಅಂದ್ರೇನು, ಜವಳು ಮಣ್ಣು ಅಂದ್ರೇನು, ಈ ಎಲ್ಲ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಗಂಗಾವತಿಯ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ MV ರವಿ ಅವರು ನಮ್ಮ ಜೊತೆಗಿದ್ದಾರೆ. ಮಣ್ಣು ವಿಜ್ಞಾನಿಯಾಗಿದ್ದಾರೆ. ಅನೇಕ ವರ್ಷಗಳಿಂದ ನಮ್ಮ ರೈತ ಬಾಂಧವರ ಜೊತೆಗೆ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಸಂಶೋಧನೆಗಳನ್ನು ಕೈಗೊಂಡು ಯಶಸ್ಸಿನ ಒಂದು ಪ್ರಾಧ್ಯಾಪಕ ವೃತ್ತಿಯಲ್ಲಿ ಅವರಿದ್ದಾರೆ. ಹಾಗಿದ್ದರೆ ನಾವು ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿಸೋಣ. ಡಾಕ್ಟರ್ MV ರವಿ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ಇವತ್ತು ನಮಗೆ ಮಣ್ಣಿನ ಸಮಸ್ಯೆ ಬಗ್ಗೆ ಹೇಳಬೇಕು. ಸವಕಳಿ ಮಣ್ಣು ಅಂದ್ರೇನು, ಜವಳು ಮಣ್ಣು ಅಂದ್ರೇನು, ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ರವಿ ಅವರೇ. ಅದರಲ್ಲೂ ಮುಖ್ಯವಾಗಿ ಸಮಸ್ಯಾತ್ಮಕ ಮಣ್ಣು ಅಂದ್ರೇನು, ಅವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ, ನಮ್ಮ ರೈತರಿಗೆ ಇದರಿಂದ ಏನು ನಷ್ಟ ಇದೆ, ಲಾಭ ಇದೆ, ಹೇಳಿ.
3: ಸಾಮಾನ್ಯವಾಗಿ ಮಣ್ಣು ರೈತನ ಕಣ್ಣು, ಮಣ್ಣು ದೇಶದ ಹೊನ್ನು ಅಂತ ಹೇಳ್ಬಿಟ್ಟು ನಾನು ನುಡಿಯಂತೆ ಇದೆ. ಈ ಒಂದು ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರೆ ಮಾತ್ರ ಉತ್ತಮ ಮಟ್ಟದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಣ್ಣಿನಲ್ಲಿ ಸುಣ್ಣದ ಅಂಶ ಆಗಿರ್ಬೋದು, ಸವಳಿನ ಅಂಶ ಆಗಿರ್ಬೋದು, ಜವಳಿನ ಅಂಶ ಆಗಿರ್ಬೋದು, ಉಪ್ಪಿನ ಅಂಶ ಆಗಿರ್ಬೋದು, ಅಥವಾ ಹುಳಿ ಅಂಶ ಹೆಚ್ಚಾಗಿ ಇದ್ದ ಪಕ್ಷದಲ್ಲಿ ಫಲವತ್ತತೆ ಕಡಿಮೆಯಾಗಿ ಇಳುವರಿಯಲ್ಲಿ ಕುಂಠಿತವಾಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಒಂದು ಲವಣಗಳು ಹೆಚ್ಚಾದಾಗ ಫಲವತ್ತತೆ ಕಡಿಮೆಯಾಗಿ ಇಳುವರಿ ಕುಂಠಿತವಾಗ್ತಕ್ಕಂಥ ಮಣ್ಣುಗಳನ್ನು ನಾವು ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳೆಂದು ನಾವು ಚೆನ್ನಾಗಿ ಹೇಳಲಿಕ್ಕೆ ಆಗುತ್ತೆ. ಈ ಸಮಸ್ಯಾತ್ಮಕ ಮಣ್ಣುಗಳು ಹೆಚ್ಚಾಗಿ ಅಚ್ಚುಕಟ್ಟು ಪ್ರದೇಶಗಳಾಗಿರ್ತಕ್ಕಂಥ ಕಾವೇರಿ, ತುಂಗಭದ್ರ, ಕೃಷ್ಣ ಮುಂತಾದ ನದಿ ತೀರಗಳಲ್ಲಿ ನಾವು ಕಂಡುಬರ್ತೇವೆ. ನೀರಾವರಿ ನೀರನ್ನು ಎಲ್ಲಿ ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾರೋ ಅಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ತವೆ. ಇದರ ಜೊತೆಗೆ ನಿರ್ಬಂಧಿತ ಬಸಿಗಾಲುವೆ ಅಂದರೆ ರಿಸ್ಟ್ರಿಕ್ಟೆಡ್ ಡ್ರೈನೇಜ್ ಅಂತ ಹೇಳ್ಬಿಟ್ಟು ಕರಿತೇವೆ. ಎಲ್ಲಿ ಭತ್ತ ಮತ್ತು ಕಬ್ಬನ್ನು ಹೆಚ್ಚಾಗಿ ಬೆಳೀತಕ್ಕಂಥ ಪ್ರದೇಶಗಳು ಇದಾವೋ ಅಂತಹ ಒಂದು ಮಣ್ಣುಗಳು ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿನೂ ಕೂಡ ಅಂದರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ಇಂತಹ ಒಂದು ಪ್ರದೇಶದಲ್ಲಿನೂ ಕೂಡ ಮಣ್ಣು ಸವಳು ಮತ್ತು ಜವಳಾಗ್ತಕ್ಕಂಥ ಒಂದು ಸಮಸ್ಯೆ ಇದೆ. ಸವಳು ಮತ್ತು ಉಪ್ಪಿನ ಒಂದು ನೀರನ್ನು ನೀರಾವರಿಗೆ ಉಪಯೋಗವನ್ನು ಮಾಡೋದ್ರಿಂದ ನಿರಂತರವಾಗಿ ಕಾಲಕ್ರಮೇಣ ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣು ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಅಂದರೆ ತಪ್ಪಾಗಲಾರದು. ಈ ಸವಳು ಮಣ್ಣು ಜವಳಾಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಯಾಕಂತಂದರೆ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಲುವೆಗಳ ಒಂದು ಸೋರುವಿಕೆ,
2: ಸವಳು ಅಂದರೆ ಉಪ್ಪಿನ ಅಂಶ ಇಲ್ಲ ಅಂತ,
3: ಉಪ್ಪಿನ ಅಂಶ ಇಲ್ಲ. ಬಟ್ ಏನಂತಂತಂದರೆ ಸವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ,
2: ಸವಳು ಅಂದರೆ ಸಪ್ಪೆ ಅಂತ,
3: ಸವಳು ಅಂದರೆ ಸಪ್ಪೆ ಅಂತ. ಅದು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದರೆ ಮಣ್ಣಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತಕ್ಕಂಥ ಲವಣಗಳು ಹೆಚ್ಚಾಗಿರೋದ್ರಿಂದ ಅಂತಹ ಒಂದು ಮಣ್ಣುಗಳು ಸವಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಸವಳು ಮಣ್ಣನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ಅಂದರೆ ಬಸಿಗಾಲುಗಳ ಒಂದು ಕೊರತೆ ಇದ್ದಾಗ ನಿರಂತರವಾಗಿ ಭತ್ತವನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಸವಳು ಮಣ್ಣುಗಳು ಜವಳು ಮಣ್ಣಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳ್ಳಿಗಳ ಕಡೆಯಲ್ಲಿ ಏನಾಗುತ್ತೆ, ಬಸಿಗಾಲು ಒಂದು ಕಾಲುವೆಗಳ ಒಂದು ಸೋರುವಿಕೆ ಅಥವಾ ಬಸಿಗಾಲುವೆಗಳ ಒಂದು ದುರಸ್ತಿಯನ್ನು ನಾವು ಸರಿಯಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಕಾಲುವೆಯಲ್ಲಿರ್ತಕ್ಕಂಥ ನೀರು ಕಾಲುವೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ನುಸುಳಿಬಿಟ್ಟು ಅಂತಹ ಒಂದು ಮಣ್ಣಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಬಿಟ್ಟು ಮಣ್ಣು ಸವಳಾಗಿರ್ತಕ್ಕಂಥದ್ದು ಜವಳಾಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಜವಳು ಅಂತಂತಂದರೆ ನೀರು ನಿಂತಿರ್ತಕ್ಕಂಥ ಒಂದು ಪ್ರದೇಶ. ಈ ನೀರು ನಿಂತಿರ್ತಕ್ಕಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಾವುದೇ ತರಹದ ಬೆಳೆಗಳನ್ನು ಬೆಳೀಲಿಕ್ಕೆ ಬರುವುದಿಲ್ಲ, ಭತ್ತವನ್ನೇ ನಾವು ಬೆಳೀಲಿಕ್ಕಾಗುತ್ತೆ. ಈ ಒಂದು ಸವಳು ಮತ್ತು ಜವಳನ್ನು ಸರಿಯಾದ ನಿರ್ವಹಣೆಯನ್ನು ಮಾಡುವುದರಿಂದ ನಾವು ಅದರ ಸಮಸ್ಯೆಯನ್ನು ನಿರ್ವಹಣೆ,
2: ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಅವನ್ನು ವೈಜ್ಞಾನಿಕವಾಗಿ ನಾವು ಹೆಂಗೆ ವಿಂಗಡಣೆ ಮಾಡಿ,
3: ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಬೇಕಂತಂದರೆ ಮೊಟ್ಟ ಮೊದಲೇದಾಗಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಮಣ್ಣಿನ ರಸಸಾರ ಆಗಿರ್ಬೋದು, ಮಣ್ಣಿನ ಲವಣಾಂಶವಾಗಿರ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ವಿನಿಮಯ ಸೋಡಿಯಂ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆಯನ್ನು

0: ಲವಣಗಳು ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅನ್ನ ಪರೀಕ್ಷೆಯನ್ನು ಮಾಡಿದ ನಂತರ ಅದು ಮಣ್ಣು ಉಪ್ಪಾಗಿದೆಯಾ ಅಥವಾ ಸೌಳಾಗಿದೆಯಾ ಅಥವಾ ಒಂದು ಉಪ್ಪು ಅಥವಾ ಸೌಳಾಗಿದೆಯಾ ಅಥವಾ ಹುಳಿಯಾಗಿದೆಯಾ ಅಂತಕ್ಕಂಥ ವೈಜ್ಞಾನಿಕ ಮಾಹಿತಿಯೊಂದಿಗೆ ಅವುಗಳನ್ನು ವಿಂಗಡಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಸೌಳ ಜಮೀನಿನಲ್ಲಿ ಯಾವ್ಯಾವ ಥರದ ಲವಣಗಳಿವೆ, ಅವುಗಳನ್ನು ಗುರುತಿಸಿಕೊಳ್ಳೋದು ಹೇಗೆ?
0: ಸಾಮಾನ್ಯವಾಗಿ ಸೌಳು ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣ ಜಾಸ್ತಿ ಇರುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ಗಳು, ಇವುಗಳು ಕ್ಯಾಲ್ಸಿಯಂ ಕಾರ್ಬನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬನೇಟ್ ಅಥವಾ ಸೋಡಿಯಂ ಕಾರ್ಬನೇಟ್ಗಳಿಗಿಂತ ಅತಿ ಹೆಚ್ಚಾಗಿ ಇರುವುದರಿಂದ ಮಣ್ಣುಗಳು ಸೌಳಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಭೂಮಿಯ ಮೇಲ್ಭಾಗದಲ್ಲಿ ಬಿಳಿ ಬಿಳಿ ಪದರ ಬರತಕ್ಕಂಥದ್ದು, ಬಿಳಿ ಪುಡಿ ಬರತಕ್ಕಂಥದ್ದು, ಇಂತಹ ಒಂದು ಲಕ್ಷಣಗಳನ್ನು ನಾವು ನೋಡಿದಾಗ ಇದು ಮಣ್ಣು ಸೌಳಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಂತಹ ಒಂದು ಮಣ್ಣುಗಳಲ್ಲಿ ತೆಳುವಾಗಿರ್ತಕ್ಕಂಥ ಬಿರುಕುಗಳು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅಂತರ್ಜಲ ಮಟ್ಟನೂ ಕೂಡ ಜಾಸ್ತಿ ಇರತಕ್ಕಂಥ ಸಂದರ್ಭ ಇದೆ. ಇವೆಲ್ಲವುಗಳನ್ನು ನಾವು ಗಮನಿಸಿದಾಗ ಮಣ್ಣು ಸೌಳಾಗಿದೆ ಅಂತಕ್ಕಂಥದ್ದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ.
1: ಇನ್ನೊಂದು, ಈಗ ಸವಕಳಿ ಮಣ್ಣಿಂದ ಏನು ದುಷ್ಪರಿಣಾಮ ನಾವು ಅನುಭವಿಸಬಹುದು?
0: ಸಾಮಾನ್ಯವಾಗಿ ಸೌಳಿನ ಮಣ್ಣಿನಲ್ಲಿ ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ಇಳುವರಿಯ ಒಂದು ಮಟ್ಟ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಯಾವಾಗ ಸೌಳಿನ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣ ಮತ್ತು ಮ್ಯಾಂಗನೀಸು ಹೆಚ್ಚಾಗಿ ವಿಷಗಳಾಗಿಬಿಟ್ಟು ಎಲೆಗಳು ಮಣ್ಣು ಗಿಡಗಳು ಸಹ ವಿಷ ಆಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಸಾರಜನಕ ಹೆಚ್ಚಾಗಿ ಪೋಲಾಗ್ತಕ್ಕಂಥದ್ದು, ರಂಜಕದ ಕೊರತೆ ಉಂಟಾಗ್ತಕ್ಕಂಥದ್ದು, ಮಣ್ಣಿನಲ್ಲಿ ತೇವಾಂಶ ಇದ್ದರೂ ಕೂಡ ಸಸ್ಯಗಳು ಅದನ್ನು ಹೀರಿಕೊಳ್ಳದೆ ಆಗದೇ ಇರತಕ್ಕಂಥದ್ದು, ಇಂತಹ ಒಂದು ಸಂದರ್ಭದಲ್ಲಿ ಸಸ್ಯಗಳು ಒಣಗ್ತಕ್ಕಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಕಾಣ್ತೇವೆ. ಅಂದರೆ ಸವುಳು ಹೆಚ್ಚಾದಾಗ ಏನಾಗುತ್ತೆ, ಸಸ್ಯಗಳು ಪೋಷಕಾಂಶಗಳನ್ನು ಹೀರಿಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ. ಸಸ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ರಿವರ್ಸ್ ಆಗಿ ಭೂಮಿಗೆ ಬರತಕ್ಕಂಥ ಸಂದರ್ಭ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸಸ್ಯಗಳು ಒಣಗ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿ ಇಳುವರಿಯಲ್ಲಿನೂ ಗಣನೀಯವಾಗಿರ್ತಕ್ಕಂಥ ಇಳುವರಿ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ.
1: ಈಗ ಸೌಳು ಮಣ್ಣನ್ನು ನಾವು ಹೆಂಗೆ ನಿರ್ವಹಣೆ ಮಾಡ್ಕೊಳ್ಬೋದು?
0: ಸೌಳು ಮಣ್ಣನ್ನು ನಾವು ಸಾಮಾನ್ಯವಾಗಿ ನಿರ್ವಹಣೆ ಮಾಡಬೇಕಂದ್ರೆ ಮೊಟ್ಟ ಮೊದಲೇದಾಗಿ ನಾವು ಆಳ ಉಳುಮೆ ಅಥವಾ ಮಾಗಿ ಉಳುಮೆ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು, ಎಡೆ ಕುಂಟೆ ಹೊಡಿತಕ್ಕಂಥದ್ದು, ಭೂಮಿಯನ್ನು ಸಮಮಟ್ಟ ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಉತ್ತಮ. ಭೂಮಿಯನ್ನು ಸಮಮಟ್ಟ ಮಾಡೋದ್ರಿಂದ ಎಲ್ಲ ಮಳೆಯಿಂದ ನೀರು ಬೀಳತಕ್ಕಂಥ ನೀರು ಭೂಮಿಯಲ್ಲಿ ಇಂಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸೌಳು ಮಣ್ಣಿನಲ್ಲಿ ನಾವು ಸಣ್ಣ ಸಣ್ಣ ಮಡಿಗಳನ್ನು ಮಾಡಿಬಿಟ್ಟು ಬೋದುಗಳನ್ನು ಹಾಕ್ತಕ್ಕಂಥದ್ದು, ಬಸಿಗಾಲುಗಳ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಜೈವಿಕ ಬದುಗಳನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಹತ್ತಿ, ಜೋಳ, ಗೋಧಿ, ಕುಸುಬೆ, ಸಾಸಿವೆ ಇಂತಹ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಹಸಿರೆಲೆ ಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಡಯಾಂಚ ಮತ್ತು ಪಿಳ್ಳೆ ಪೆಸರು ಅಂತಕ್ಕಂಥದ್ದು, ಸೆಣಬು ಅಂತಕ್ಕಂಥದ್ದನ್ನ ಇವುಗಳನ್ನು ಬೆಳೆದು 30-40 ದಿವಸಗಳ ಆದ ನಂತರ, ಅಂದರೆ ಹೂವು ಬರುವುದಕ್ಕಿಂತ ಮುಂಚಿತವಾಗಿ ರೋಟೋವೇಟರ್ನ ಒಡೆದು ಭೂಮಿಗೆ ಸೇರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೌಳಿನ ಅಂಶ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇದೆ. ಅದೇ ರೀತಿ ಬಹಳಷ್ಟು ಜನ ರೈತ ಬಾಂಧವರು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಇವುಗಳನ್ನು ಹಾಕ್ತಾ ಇಲ್ಲ. ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರವನ್ನು ಅಥವಾ ವರ್ಮಿ ಕಂಪೋಸ್ಟ್ ಅನ್ನ ಅಥವಾ ಬೇವಿನ ಹಿಂಡಿ ಇಂತಹ ಒಂದು ಸಾವಯವ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳು ಕರಗಿಬಿಟ್ಟು ಲವಣದ ಅಂಶ ಕಡಿಮೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದೇ ರೀತಿ ಇಂತಹ ಒಂದು ಮಣ್ಣುಗಳಲ್ಲಿ ನಾವು ಶಿಫಾರಸು ಏನು ಮಾಡಿರ್ತೀವಿ, ಗೊಬ್ಬರಗಳನ್ನು 25% ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಸೌಳಿನ ಅಂಶ ಹೆಚ್ಚಾಗಿದ್ದಾಗ ಮಣ್ಣಿನಲ್ಲಿರ್ತಕ್ಕಂಥ ಲವಣ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಸಸ್ಯಗಳು ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಬೆಳವಣಿಗೆಯ ಹಂತದಲ್ಲಿ 2% ಯೂರಿಯಾವನ್ನು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಒಂದು ಕೆಲವೊಂದು ಸಂದರ್ಭದಲ್ಲಿ ಕೃಷಿ ಬೆಳೆಗಳು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಸಪೋಟ, ದಾಳಿಂಬೆ, ನೇರಳೆ ಇವುಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇವುಗಳು ಸರಿಯಾಗಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಹುಲ್ಲು ಬೆಳೀತಕ್ಕಂಥದ್ದು, ಅಂದರೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇಂತಹ ಒಂದು ಹುಲ್ಲುಗಳನ್ನು ಬೆಳೀತಕ್ಕಂಥದ್ದು, ಅದೇ ರೀತಿ ಇವುಗಳು ಸಾಧ್ಯವಾಗಿರ್ತಕ್ಕ ಒಂದು ವೇಳೆ ಲವಣಾಂಶ ಬಹಳ ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಾಲಿ ಆಗಿರ್ಬೋದು, ಕರಿಜಾಲಿ ಆಗಿರ್ಬೋದು, ಸುಬಾಬುಲ್ಲು ಇಂತಹ ಒಂದು ಸರ್ವೆ ಗಿಡ ಆಗಿರ್ಬೋದು, ಇಂತಹ ಒಂದು ಬೆಳೆಗಳನ್ನು ಬೆಳೆದ್ಬಿಟ್ಟು ಸೌಳಿನ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ರೈತರು ಅಂತೇಳಿ ತಿಳ್ಕೊಂಡು ವೈಜ್ಞಾನಿಕವಾಗಿ ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಸೌಳಿನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಡಾಕ್ಟರ್ ರವಿಯವರೇ, ಈಗ ಜೌಳು ಮಣ್ಣಿನ ನಿರ್ವಹಣೆಯನ್ನು ಹೆಂಗೆ ಮಾಡ್ಕೊಳ್ಬೋದು?
0: ಸಾಮಾನ್ಯವಾಗಿ

0: ಈ ಜೌಳು ಮಣ್ಣು ಅಂತಂದ್ರೆ ನೀರು ನಿಂತಿರ್ತಕ್ಕಂಥ ಪ್ರದೇಶವನ್ನು ನಾವು ಜೌಳು ಪ್ರದೇಶ ಅಂತ ಕರಿತೀವಿ. ಇಂತಹ ಒಂದು ಜೌಳು ಪ್ರದೇಶದಲ್ಲಿ ನಾವು ಆದಷ್ಟು ಕಾಲುವೆಗಳ ಒಂದು ದುರಸ್ತಿಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಕಾಲುವೆಗಳಲ್ಲಿ ನೀರು ಹರಿದು ಬರ್ತಾ ಇರ್ತದೆ, ಕಾಲುವೆಗಳೇನಾದರೂ ಬಿರುಕು ಬಿಟ್ಟಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ನೀರು ಒಳಹರಿವು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸರ್ಕಾರದವರು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಕಾಲುವೆಗಳನ್ನು ದುರಸ್ತಿಯನ್ನು ಮಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ. ಆದಷ್ಟು ಮಿತವಾಗಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಬಸಿಗಾಲುವೆಗಳನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಅದು ಮೇಲ್ಬೈ ಗಾಲುವೆ ಇರ್ಬೋದು ಅಥವಾ ಅಂತರ್ ಬಸಿಗಾಲುವೆಗಳನ್ನು ರೈತರು ನಿರ್ಮಾಣವನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ನೀರು ನಿಲ್ತಕ್ಕಂಥದ್ದನ್ನ ಕಡಿಮೆ ಮಾಡಿಬಿಟ್ಟು ಜೌಳು ನಿರ್ಮಾಣವಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ಕಾಲುವೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು, ಮಿತವಾಗಿ ನೀರಾವರಿಯನ್ನು ಉಪಯೋಗ ಮಾಡ್ತಕ್ಕಂಥದ್ದು ಮತ್ತು ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವುದರಿಂದ ಜೌಳು ಮಣ್ಣಿನ ನಿರ್ವಹಣೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸಲು ಇಷ್ಟಪಡ್ತೇನೆ.
1: ಈಗ ಡಾಕ್ಟರ್ ರವಿಯವರೇ, ಈಗ ಸವಳು ಮಣ್ಣಿನಲ್ಲಿ ಅದರಲ್ಲೂ ಸವಳು ಸಹಿಷ್ಣುತೆ ಉಳ್ಳಂತಹ ಬೆಳೆ ತಳಿಗಳು ಅಥವಾ ಈ ಇಲ್ಲಿ ಬೆಳೆಯುತ್ತಿರುವಂಥ ಬೆಳೆಗಳ ಬಗ್ಗೆ ನಮಗೆ ತಿಳಿಸಿ.
0: ಇದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ. ಯಾಕಂತಂದರೆ ಸವಳು ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳ ಅಥವಾ ತಳಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನಮ್ಮ ಒಂದು ಸಂಶೋಧನೆ ಪ್ರಕಾರ ಹತ್ತಿಯಲ್ಲಿ ಲಕ್ಷ್ಮಿ ಅಂತಕ್ಕಂಥ ಒಂದು ತಳಿ ಇತ್ತು, ಅದು ಸವಳು ಸಹಿಷ್ಣುತೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ತಳಿ. ಅದೇ ರೀತಿ ಗೋಧಿ ಬೆಳೆಗಳಲ್ಲಿ DWR-39 ಅಂತಕ್ಕಂಥ ಒಂದು ತಳಿ ಇದೆ. ಅದೇ ರೀತಿ ಕುಸುಬೆಯಲ್ಲಿ A1 ತಳಿ ಅಂತ ಇದೆ, ಸೂರ್ಯಕಾಂತಿನಲ್ಲಿ KBSH-1 ಅಂತ, ಅದೇ ರೀತಿ ನಮ್ಮ ಜೋಳದಲ್ಲಿ M-35-1 ಅಥವಾ ಮಾಲ್ದಂಡಿ ಅಂತ ಏನು ಕರಿತೀವಲ್ಲ, ಅಂತಹ ಒಂದು ತಳಿಗಳು ಸವಳು ಸಹಿಷ್ಣುತೆ ಹೊಂದಿರತಕ್ಕಂಥ ತಳಿಗಳಿರೋದ್ರಿಂದ ಹೆಚ್ಚು ಸವಳು ಇದ್ರೂ ಕೂಡ ಅದನ್ನು ಆ ಒಂದು ಬೆಳೆಗಳು ಹೆಚ್ಚಾಗಿ ಇಷ್ಟಪಟ್ಬಿಟ್ಟು ಇನ್ನೂ ಚೆನ್ನಾಗಿ ಬೆಳೀತಕ್ಕಂಥ ಸಂದರ್ಭ ಇರೋದ್ರಿಂದ
1: ಬೆಳೆ ಕೊಡ್ತವೆ.
0: ಅದರಲ್ಲೂ ಭತ್ತದಲ್ಲಿನೂ ಕೂಡ ಇದಾವೆ. ಭತ್ತದಲ್ಲಿ ನಾವು ನಮ್ಮ ಒಂದು ಗಂಗಾವತಿಯ ಸಂಶೋಧನೆಯ ಪ್ರಕಾರ ಸ್ಫೂರ್ತಿ ಅಂತಕ್ಕಂಥದ್ದು GGV-1109 ಅಂತಕ್ಕಂಥ ತಳಿ ಬಹಳ ಉತ್ತಮವಾಗಿರತಕ್ಕಂಥ, ನಮ್ಮ ಒಂದು ಗಂಗಾವತಿಯ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ತಳಿಯನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನಮ್ಮ ಗಂಗಾವತಿನಲ್ಲಿ ಭತ್ತದ ಒಂದು ಸಂಶೋಧನಾ ಕೇಂದ್ರ ಇದೆ, ಆ ಸಂಶೋಧನಾ ಕೇಂದ್ರದಿಂದ ಈ ತಳಿಯನ್ನ ಅಭಿವೃದ್ಧಿಯನ್ನ ಪಡಿಸಿರ್ತಾರೆ. ಇದು ಸವಳ ಸಹಿಷ್ಣುತೆಗೆ ಒಂದು ಬರತಕ್ಕಂಥ ಮುಖ್ಯವಾಗಿರತಕ್ಕಂಥ ತಳಿ. ಇದನ್ನು
1: ಬೆಳೆಯುವುದರಲ್ಲಿ
0: ನಮ್ಮ ಮಂಡ್ಯದಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರೋದ್ರಿಂದ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಕೂಡ ಲವಣ ಸಹಿಷ್ಣುತೆ ಇರತಕ್ಕಂಥ ತಳಿಗಳನ್ನು ಮಾಡತಕ್ಕಂಥ ಕೇಂದ್ರವೂ ಕೂಡ ಇದೆ. ಅವರು ಕೂಡ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಬಹಳಷ್ಟು ಹೈಬ್ರಿಡ್ಗಳನ್ನು ಅಥವಾ ತಳಿಗಳನ್ನು ಅವರು ಕೂಡ ಅಭಿವೃದ್ಧಿಯನ್ನು ಪಡಿಸಿ ರೈತರಿಗೆ ಹೆಚ್ಚು ಹೆಚ್ಚು ಪ್ರಚಲಿತವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ.
1: ಈಗ ಈ ಸವಳು ಜಮೀನಿನಲ್ಲಿ ನೀರಿನ ನಿರ್ವಹಣೆ ನಾವು ಹೆಂಗ್ ಮಾಡ್ಬೇಕು? ಹೆಂಗ ಮೊದಲೇ ನೀರ್ ಇರ್ತದೆ, ನೀರ್ ನಿರ್ವಹಣೆ ನಾವು ಹೆಂಗ್
0: ಮಾಡ್ಬೇಕಂತಂದ್ರೆ, ಈಗ ಸಾಮಾನ್ಯವಾಗಿ ಸವಳು ನಿರ್ವಹಣೆಯನ್ನ ನಾವು
1: ಕಡಿಮೆ
0: ಪ್ರಮಾಣದ ನೀರಿನ ಬಳಕೆಯನ್ನ ಮಾಡ್ಬೇಕಾಗುತ್ತೆ. ಆದಷ್ಟು ನಾವು ತುಂತುರು ನೀರಾವರಿ ಆಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು, ಇಂತಹ ಒಂದು ತಂತ್ರಜ್ಞಾನಗಳನ್ನ ನಾವು ಉಪಯೋಗವನ್ನು ಮಾಡೋದ್ರಿಂದ ನಾವು
1: ಜಾಸ್ತಿ ಪ್ರಮಾಣದ ನೀರು ನಿಂತು ಇರ್ತದಲ್ಲ,
0: ಜಾಸ್ತಿ ಪ್ರಮಾಣದ ನೀರು
1: ನಿಲ್ದಿದ್ದಂಗೆ ನೋಡ್ಕೋಬೇಕು.
0: ನೀರು ಜಾಸ್ತಿ ಪ್ರಮಾಣದ ನೀರು ನಿಲ್ತಂತಂದ್ರೆ ಅದು ಜೌಗು ಪ್ರದೇಶ ಅಂತ ಕರಿತೀವಿ. ಆ ಜೌಗು ಪ್ರದೇಶದಲ್ಲಿ ನಾವು ನೀರನ್ನ ಹೊರಗಡೆ ಮಾಡಲಿಕ್ಕೆ ನಾವು ಬಸಿಗಾಲುವೆಗಳನ್ನು ಮಾಡೋದ್ರ ಮುಖಾಂತರ ಮಾಡಬಹುದು. ಆದರೆ ಸವಳು ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ, ಆದಷ್ಟು ನೀರು ಇಂಗ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ ಇರುತ್ತೆ, ತೇವಾಂಶ ಹೆಚ್ಚು ಇರತಕ್ಕಂಥ ಸಂದರ್ಭ ಇರೋದ್ರಿಂದ ಆದಷ್ಟು ಬೆಳೆಗಳಿಗೆ ಕಡಿಮೆ ಪ್ರಮಾಣದ ನೀರಿನ ಒಂದು ಬಳಕೆಯನ್ನು ಮಾಡಬೇಕಾಗುತ್ತೆ. ಕಡಿಮೆ ಪ್ರಮಾಣದ ನೀರಿನ ಬಳಕೆಯನ್ನು ಹನಿ ನೀರಾವರಿ ಮುಖಾಂತರ ಅಥವಾ ತುಂತುರು ನೀರಾವರಿ ಮುಖಾಂತರ ನಾವು ಮಾಡೋದ್ರಿಂದ ನೀರಿನಲ್ಲಿರ್ತಕ್ಕಂಥ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ಕಡಿಮೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಆಮೇಲೆ ಪರ್ಯಾಯ ಸಾಲುಗಳಲ್ಲಿ ನಾವು ನೀರಾವರಿಯನ್ನು ಮಾಡ್ತಕ್ಕಂಥ, ಅಂದರೆ ಒಂದು ಸಾಲನ್ನು ಬಿಟ್ಬಿಟ್ಟು ಇನ್ನೊಂದು ಸಾಲಿನಲ್ಲಿ ನಾವು ನೀರಾವರಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈತರು ಆದಷ್ಟು ಸವಳು ಭೂಮಿನಲ್ಲಿ ತುಂತುರು ನೀರಾವರಿ ಅಥವಾ ಒಂದು ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು, ಪರ್ಯಾಯ ಸಾಲಿನಲ್ಲಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರಿನ ಬಳಕೆಯನ್ನು ಒಂದು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೇ ಆದರೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ರೈತರು ಅರಿತುಕೊಂಡು ಮಾಡಿದ್ದೇ ಆದರೆ ಸವಳು ಮಣ್ಣಿನ ನಿರ್ವಹಣೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಡಾಕ್ಟರ್ ರವಿಯವರೇ, ಈಗ ಸವಳು ಜಮೀನಿನಲ್ಲಿ ಈ ಪೋಷಕಾಂಶ ಇದರ ನಿರ್ವಹಣೆ ಹೆಂಗೆ ಮಾಡಬೇಕು?
0: ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಸವಳು ಮಣ್ಣಿನಲ್ಲಿ ಸಾರಜನಕ ಹೆಚ್ಚು ಪೋಲಾಗ್ತಕ್ಕಂಥದ್ದು, ಒಂದು ರಂಜಕದ ಒಂದು ಕೊರತೆ ಹೆಚ್ಚಾಗಿ ಕಂಡುಬರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದೃಷ್ಟ ನಾವು

0: ಗಳಿಗೆ ಏನು ಶಿಫಾರಸು ಮಾಡಿರ್ತೀವಲ್ಲ ಅದಕ್ಕಿಂತ ಶೇಕಡ 25% ಸಾರಜನಕ ಮತ್ತು ರಂಜಕದ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಈ ಒಂದು ಸೌಳು ಮಣ್ಣಿನಲ್ಲಿ ಜಿಂಕ್ ಸಲ್ಫೇಟು ಮತ್ತು ಐರನ್ ಸಲ್ಫೇಟಿನ ಕೊರತೆ ಇರೋದ್ರಿಂದ ಆದಷ್ಟು ಜಿಂಕ್ ಸಲ್ಫೇಟು ಮತ್ತು ಐರನ್ ಸಲ್ಫೇಟನ್ನು 1 ಎಕರೆಗೆ 10 kg ನಾವು ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಒಂದು ಸೌಳು ಮಣ್ಣಿನಲ್ಲಿ ಯೂರಿಯಾ ಬದಲು ಅಮೋನಿಯಂ ಸಲ್ಫೇಟನ್ನು ಉಪಯೋಗವನ್ನು ಮಾಡೋದ್ರಿಂದ ಅದರ ಒಂದು ಸದ್ಬಳಕೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು, ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ರೈತರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತಿರಲಿಲ್ಲ. ಆ ದೃಷ್ಟಿಯಿಂದ ರೈತರು ಯೂರಿಯಾದ ಬದಲು ಅಮೋನಿಯಂ ಸಲ್ಫೇಟನ್ನು ಕೂಡ ಉಪಯೋಗವನ್ನು ಮಾಡೋದ್ರಿಂದ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲಿಕ್ಕಾಗುತ್ತೆ. ಇದರ ಜೊತೆಗೆ ಹಸಿರೆಲೆ ಗೊಬ್ಬರಗಳು ಬಳಸ್ತಕ್ಕಂಥದ್ದು, ಸಾವಯವ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ರೈತರು ಯಾವತ್ತೂ ಕೂಡ ಮರಿಬಾರ್ದು. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಬೇಸಿಗೆ ಕಾಲದಲ್ಲಿ ಮೇ ಜೂನಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಡಯಾಂಚ ಸೆಣಬನ್ನು ಬೆಳೆದ್ಬಿಟ್ಟು ಭೂಮಿಗೆ ರೋಟೋವೇಟರ್ ಹೊಡೆದು ಸೇರಿಸಿದ್ದೆ ಆದರೆ ಖಂಡಿತವಾಗಲೂ ಕೂಡ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು 2 ವರ್ಷಕ್ಕೆ ಒಮ್ಮೆ ಆದ್ರೂ ಸಾವಯವ ಗೊಬ್ಬರಗಳನ್ನು ಖಂಡಿತವಾಗ್ಲೂ ಉಪಯೋಗವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ರೈತ ಬಾಂಧವರು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಾ ಇರಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಇವತ್ತಿನ ದಿವಸ ಸಿಗ್ತಾ ಇಲ್ಲ, ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ, ಸಂಪತ್ತು ಕಡಿಮೆ ಇದೆ. ಆದ್ರಿಂದ ನಾವು ಎರೆ ಗೊಬ್ಬರವನ್ನು ಉಪಯೋಗವನ್ನು ಮಾಡತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ರೈತರು ತಮ್ಮ ಹೊಲದಲ್ಲೇ ಕಾಂಪೋಸ್ಟ್ ಮಾಡ್ತಕ್ಕಂಥ
1: ಗೋವಿನ ಮಹತ್ವ ಅದು ಈಗ ಗೊತ್ತಾಗಲ್ಲ, ಒಂದಿನ ಗೊತ್ತಾಗುತ್ತೆ.
0: ಒಂದೇ ಒಂದು ದಿವಸ ಕೃಷಿ ಅಂತಂದ್ರೆ ಗೋವಿನ ಮಹತ್ವ ಬಹಳ ಮುಖ್ಯ.
1: ನಾವು ಯಾವುದು ವ್ಯತ್ಯಾಸ ಇಲ್ಲ. ಗೋವಿದ್ದರೆ ನಾವಿದ್ರು
0: ಕೃಷಿ ಅಂದ್ರೇನೆ ಗೋವು ಇರಲೇಬೇಕು. ಗೋವಿದ್ದಾಗ್ಲೇ ಅದು ಕೃಷಿ ಅಂತ ಅನಿಸ್ಕೊಳ್ತಾ ಇರೋದ್ರಿಂದ ಸಗಣಿ ಗೊಬ್ಬರವನ್ನು
1: ನಗರೀಕರಣ, ನಗರದ ಜೀವನ
0: ಅಥವಾ ಒಂದು ಕೈಗಾರಿಕರಣ ಆಗಿರ್ಬೋದು, ನಗರೀಕರಣ ಅಲ್ಲ,
1: ಏನೇ ಜೀವನ ಆಗದಿದ್ರು ಅದು ಹಳ್ಳಿಯಿಂದಾನೇ ಶುರು ಆಗ್ಬೇಕು.
0: ಹೌದು ಹೌದು,
1: ಹಳ್ಳಿಯಿಂದ ನಾವು ಬಂದವರಲ್ಲ.
0: ಹೌದು, ಹಳ್ಳಿಯಿಂದಲೇ ಶುರು ಆಗ್ಬೇಕು.
1: ಗೋವಿನಿಂದ ನಾವು ಬೆಳೆದವರು, ಗೋವಿನ ಸಂಪತ್ತನ್ನ ನಾವು
0: ಹೆಚ್ಚು ಹೆಚ್ಚಾಗಿ ಬಳಸಿದವರು ಬಳಸಲೇಬೇಕಾಗುತ್ತೆ. ಇದನ್ನ ರೈತರು ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ನಾವು ಮಾಡಲೇಬೇಕಾಗುತ್ತೆ. ಕೃಷಿ ಎಷ್ಟೇ ಆಧುನಿಕ ಆಗಿದ್ರು ಕೂಡ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರವನ್ನು ಉಪಯೋಗವನ್ನು ಮಾಡದೇ ಇದ್ರೆ ಖಂಡಿತವಾಗ್ಲೂ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ
1: ದೇಶೀಯ ತಳಿಗಳ ಮಹತ್ವ ಅದು ಅದು ಹೇಳದಲ್ಲ.
0: ಅದು ಹೇಳದಲ್ಲ. ಹೌದು.
1: ಈಗ ಡಾಕ್ಟರ್ ರವಿಯವರೇ, ಜಮೀನು ಸವಕಳಿ ಆಗದಂತೆ ರೈತರು ಕಡಿಮೆ ಖರ್ಚಿನಲ್ಲಿ ಯಾವ್ಯಾವ ಕ್ರಮ ಕೈಗೊಳ್ಬಹುದು?
0: ಸಾಮಾನ್ಯವಾಗಿ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಈ ಒಂದು ಸವಳು ಜವಳು ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಬೇಸಿಗೆ ಕಾಲದಲ್ಲಿ ನಾವು ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಅಥವಾ ಆಳವಾಗಿರ್ತಕ್ಕಂಥ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಂತರ ಭೂಮಿಯನ್ನು ಸಮಮಟ್ಟ ಮಾಡ್ತಕ್ಕಂಥದ್ದನ್ನ ನಾವು ಬೇಸಿಗೆ ಕಾಲದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ನೀರಿನ ನಿರ್ವಹಣೆಯನ್ನು, ಬೆಳೆಗಳ ನಿರ್ವಹಣೆಯನ್ನು, ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಕಾಲಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಕೂಡ ಕಡಿಮೆ ಖರ್ಚಿನಲ್ಲಿ ನಾವು ಸೌಳಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಇನ್ನೊಂದು ಡಾಕ್ಟರ್ ರವಿಯವರೇ,
0: ಹೇಳಿ,
1: ಕ್ಷಾರ ಮಣ್ಣು ಅಂತ ನಾವು ಅಂತೇವೆ.
0: ಹೌದು, ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೇವೆ.
1: ಉಪ್ಪು ಮಣ್ಣು,
0: ಕ್ಷಾರ ಅಂತಂದ್ರೆ ಉಪ್ಪು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಸೌಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡದೇ ಇದ್ದಾಗ ಕಾಲಕ್ರಮೇಣ ಸೌಳು ಮಣ್ಣು ಕ್ಷಾರ ಮಣ್ಣವನಾಗಿ ಪರಿವರ್ತನೆಗೊಳ್ಳುತ್ತೆ. ಅಂದ್ರೆ ಕ್ಷಾರ ಅಂತಂದ್ರೆ ಭೂಮಿಯಲ್ಲಿ ಉಪ್ಪಿನ ಅಂಶ ಅಥವಾ ಸೋಡಿಯಂ ಅಂಶ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ, ಸೌಳು ಮಣ್ಣು ಒಂದು ಉಪ್ಪು ಮಣ್ಣಾಗಿ ಪರಿವರ್ತನೆಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇಂತಹ ಒಂದು ಮಣ್ಣುಗಳಲ್ಲಿ ಮಣ್ಣಿನ ರಸಸಾರ 8.5ಕ್ಕಿಂತ ಜಾಸ್ತಿ ಇರುತ್ತೆ. ವಿನಿಮಯ ಸೋಡಿಯಂ ಕೂಡ 15%ಕ್ಕಿಂತ ಜಾಸ್ತಿ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಮಣ್ಣುಗಳು ಬಹಳಷ್ಟು ಗಟ್ಟಿಯಾಗಿರ್ತವೆ. ನೀರು ಮತ್ತು ಗಾಳಿ ಆಡತಕ್ಕಂಥದ್ದು ಕೂಡ ಗಟ್ಟಿಯಾಗಿರುತ್ತೆ.
1: ಭೌತಿಕವಾಗಿ ಗುರುತು ಮಾಡಬೇಕಂದ್ರೆ ಗಟ್ಟಿಯಾಗಿರುತ್ತೆ,
0: ಬಹಳ
1: ಗಟ್ಟಿಯಾಗಿರುತ್ತೆ ಅಂದ್ರೆ ಜಾಸ್ತಿ ಉಪ್ಪಿರುತ್ತೆ,
0: ಜಾಸ್ತಿ ಉಪ್ಪಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಿರುಕುಗಳು ಕೂಡ ಆಳವಾಗಿರ್ತವೆ, ಬಿರುಕುಬಿಟ್ಟಾಗ ಈಗ ಕಪ್ಪು ಭೂಮಿನಲ್ಲಿ ಬಿರುಕುಗಳು ಕೂಡ ಜಾಸ್ತಿ ಬಿಟ್ಟಿರ್ತಾವಲ್ಲ ಅಂತ. ಆಮೇಲೆ ನೀರು ನಿಲ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ.
1: ಬಿರುಕಂದ್ರೆ ಈಗ ತೇವಾಂಶ ಇರೋ ಮಣ್ಣೆ ಬಿರುಕು ಬಂದಿರುತ್ತೆ.
0: ಹೌದು, ತೇವಾಂಶ ಅದು ಒಣಗಿದಾಗ ಏನಾಗುತ್ತೆ, ಬಿರುಕು ಬಿಟ್ಬಿಡುತ್ತೆ ಅದು. ಸೊ ಈ ರೀತಿ ಬಿರುಕು ಬಿಟ್ಟಾಗ ಏನಾಗುತ್ತೆ, ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಮಣ್ಣು ಪರೀಕ್ಷೆಯನ್ನು ಮಾಡಿಬಿಟ್ಟು ಮಣ್ಣಿನಲ್ಲಿ ಸೋಡಿಯಂ ಎಷ್ಟಿದೆ ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅನ್ನ ಜಿಪ್ಸಮ್ ಅನ್ನು ಬಳಸುವುದರ ಮೂಲಕ ನಾವು ಕ್ಷಾರದ ಒಂದು ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ.
1: ಇನ್ನೊಂದು ಡಾಕ್ಟರ್ ರವಿಯವರು ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳಿ, ನಮ್ಮ ರೈತರಿಗೆ ಈ ಒಂದು ಸವಕಳು ಮಣ್ಣು, ಜವಳು ಮಣ್ಣು, ಈ ಒಂದು ಮಣ್ಣುಗಳ ನಿರ್ವಹಣೆ, ಇದ್ರ ಬಗ್ಗೆ ರೈತರಿಗೆ ಏನು ಕಿವಿ ಮಾತು ಹೇಳ್ತೀರಿ?
0: ಸಾಮಾನ್ಯವಾಗಿ ನಮ್ಮ ಒಂದು ತುಂಗಭದ್ರಾ

0: ಪ್ರದೇಶ ಆಗಿರ್ಬೋದು ಅಥವಾ ಕಾವೇರಿ ಅಚ್ಚುಕಟ್ಟು ಪ್ರದೇಶವಾಗಿರ್ಬೋದು, ಅದು ಪ್ರತಿ ದಿವಸ ಪ್ರತಿ ವರ್ಷ ಒಂದು ಗೊಬ್ಬರವನ್ನು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚಾಗ್ತಾ ಇದೆ. ಈ ರೀತಿ ಮಣ್ಣಿನ ಒಂದು ಗೊಬ್ಬರದ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಬಸಿಗಾಲುವೆಗಳು ಸರಿಯಾಗಿ ನಿರ್ಮಾಣ ಮಾಡದೇ ಇರೋದ್ರಿಂದ, ಹೆಚ್ಚು ಹೆಚ್ಚು ನೀರಾವರಿಯನ್ನು ಮಾಡೋದ್ರಿಂದ, ಹೆಚ್ಚಾಗಿ ಭತ್ತ ಮತ್ತು ಕಬ್ಬನ್ನು ಬೆಳೀತಾ ಇರೋದ್ರಿಂದ ಮಣ್ಣು ಏನಾಗಿದೆ, ಪ್ರತಿ ವರ್ಷ ಸಮಸ್ಯೆಯಾಗಿ
1: ಪೋಷಕಾಂಶ
0: ಕಳೆದುಕೊಳ್ತಾ ಇದೆ, ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ, ಮಣ್ಣು ಸವಳಾಗ್ತಾ ಇದೆ, ಜವಳಾಗ್ತಾ ಇದೆ, ಉಪ್ಪಾಗ್ತಾ ಇದೆ, ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾನೇ ಇದೆ. ಈ ರೀತಿ ಆಯ್ತಪ್ಪ ಅಂತಂದರೆ ಮುಂದಿನ ದಿವಸಗಳಲ್ಲಿ ಆಹಾರ ಉತ್ಪಾದಕತೆ ಬಹಳ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಆದಷ್ಟು ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಬಿಟ್ಟು ಮಣ್ಣು ಸವಳಾಗಿದೆಯಾ ಅಥವಾ ಉಪ್ಪಾಗಿದೆಯಾ ಅಂತಕ್ಕಂಥದ್ದನ್ನ ತಿಳ್ಕೊಂಡು, ಸವಳಾಗಿದ್ದರೆ ಏನು ಮಾಡಬೇಕು, ಉಪ್ಪಾಗಿದ್ದರೆ ಏನು ಮಾಡಬೇಕು, ಯಾವ ತರಹದ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ತಜ್ಞರ ಜೊತೆಗೆ ಒಂದು ಡಿಸ್ಕಷನ್ನನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರೆದಿದ್ದೆ ಆದರೆ ಮುಂದಿನ ದಿವಸಗಳಲ್ಲಿ ಮಣ್ಣು ಸವಳಾಗ್ತಕ್ಕಂಥದ್ದು ಉಪ್ಪಾಗ್ತಕ್ಕಂಥದ್ದು ಇವುಗಳನ್ನು ನಾವು ಕಡಿಮೆ ಮಾಡಿಬಿಟ್ಟು ಒಂದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಇಳುವರಿಯನ್ನು ಜಾಸ್ತಿ ಮಾಡಿ ಆಹಾರ ಉತ್ಪಾದಕತೆಯಲ್ಲಿ ಒಂದು ಗಣನೀಯ ಒಂದು ಪ್ರಮಾಣವನ್ನು ಗಣನೀಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ವೈಜ್ಞಾನಿಕ ಮಾಹಿತಿಯನ್ನು ತಿಳಿದುಕೊಂಡು ಮಣ್ಣು ಸವಳಾಗ್ತಕ್ಕಂಥದ್ದು ಉಪ್ಪಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡಿಬಿಟ್ಟು ಫಲವತ್ತತೆಯನ್ನು ಜಾಸ್ತಿ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಉತ್ಪಾದಕತೆಯನ್ನು ಕೊಡ್ತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂದುವರೆದಿದ್ದೇ ಆದರೆ ಮುಂದಿನ ದಿವಸಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಬರೋದಿಲ್ಲ. ಹಾಗಾಗಿ ಕೃಷಿ ಇಲಾಖೆಯವರಾಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ರೈತರು ಮುಂದುವರಿಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ.
1: ತುಂಬ ಸಂತೋಷ ಡಾಕ್ಟರ್ ರವಿ ಅವರೇ. ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತರಿಗೆ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಮತ್ತು ಅದರಿಂದ ಏನು ಸಮಸ್ಯೆ ಇದೆ ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಅದೇ ಥರ ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ
0: ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ, ನನ್ನ ಹೆಸರು ಡಾಕ್ಟರ್ ಎಮ್ ಯು ರವಿ ಅಂತ ಹೇಳ್ಬಿಟ್ಟು ನಾನು ಒಂದು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ನಾನು ಕೆಲಸವನ್ನು ಮಾಡಿದ್ದೇನೆ. ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದರೆ ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ 9480247745 ನೀವು ಸಂಪರ್ಕವನ್ನು ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಇನ್ನೂ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.
2: ಇದುವರೆಗೂ ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂ ವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ಕೋಳದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.
3: ಜೈ ಗುರು ಮಂಗಳ ನಮಃ.

ಗುರುವೇ ಸರ್ವಲೋಕಾನ ಬಿಸಜೇ ಭವರೋಗಿಣ ನಿಧಿಯೇ ಸರ್ವ ವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ ಗಂಡ

0: ಇದುವರೆಗೂ ತುರುವೇಕೆರೆ ತಾಲೂಕು ಕೋಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇನ್ನೀಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಗೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ

0: ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40%ರಷ್ಟು ಕಚ್ಚಾ ತೈಲ, 90%ರಷ್ಟು ಎಲ್ಪಿಜಿ ಹಾಗೂ 65%ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ಧ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ.

0: ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದೇ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ

ಎಲ್ಲರಿಗೂ ಸುಂದರ ಸಂಜೆಯ ಪ್ರೀತಿಯ ಶುಭಾಶಯಗಳು. ಸಿರಿಗಂಧ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತೇವೆ ಈ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಹಾಗಾದರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಗೊತ್ತಾ? ಇವತ್ತು ಮೇ 25. ಪ್ರತಿ ವರ್ಷ ಮೇ 25 ಬಂತಂದರೆ ಸಾಕು, ಈ ಜಗತ್ತಿನಾದ್ಯಂತ ಒಂದು ಮುಖ್ಯವಾದ ದಿನವನ್ನು ಆಚರಣೆ ಮಾಡ್ತಾರೆ. ಅದೇ ವರ್ಲ್ಡ್ ಥೈರಾಯ್ಡ್ ಡೇ, ಅಂದರೆ ವಿಶ್ವ ಥೈರಾಯ್ಡ್ ದಿನ. ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಮುಕ್ಕಾಲು ಭಾಗ ಜನ ಅನುಭವಿಸ್ತಾ ಇರೋ, ಆದರೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ದೆ ಇರುವಂತಹ ಒಂದು ಸೈಲೆಂಟ್ ವಿಲನ್ ಬಗ್ಗೆ ಇವತ್ತು ಮಾತನಾಡಲೇಬೇಕಾಗಿದೆ. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ನಾವು ಇದ್ರ ಬಗ್ಗೆನೇ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಮುಂದಿನ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS.

ಸ್ನೇಹಿತರೆ, ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ಥೈರಾಯ್ಡ್ ಅಂದರೆ ಅದೇನೋ ಒಂದು ಕಾಯಿಲೆ ಅಂತ. ಆದರೆ ನಿಜ ಏನಪ್ಪ ಅಂದರೆ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ, ಅದು ನಮ್ಮ ಗಂಟ್ಲ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಂಥಿ. ಇದನ್ನು ಇಂಗ್ಲೀಷ್ನಲ್ಲಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ನೋಡೋಕ್ಕೆ ತೇಟ ಚಿಟ್ಟೆ ಥರನೇ ಇರುತ್ತಿದ್ದು. ಇದು ನಮ್ಮ ಇಡೀ ದೇಹಕ್ಕೆ ಬೇಕಾಗ್ತಕ್ಕಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಹಾಗಾದರೆ ಹಾರ್ಮೋನ್ ಅಂದರೆ ಏನು ಅಂತೀರಾ? ಹಾರ್ಮೋನ್ಗಳು ಅಂದರೆ ನಮ್ಮ ದೇಹದ ಒಳಗೆ ತಾವಾಗಿಯೇ ಉತ್ಪತ್ತಿಯಾಗ್ತಕ್ಕಂತಹ ರಾಸಾಯನಿಕ ಸಂದೇಶವಾಹಕರು, ಅಂದರೆ ಕೆಮಿಕಲ್ ಮೆಸೆಂಜರ್ಸ್. ಇವುಗಳನ್ನು ನಮ್ಮ ದೇಹದ ವಿವಿಧ ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ ರಕ್ತಕ್ಕೆ ಬಿಡುಗಡೆ ಮಾಡ್ತವಂತೆ. ಸುಲಭವಾಗಿ ಹೇಳಬೇಕಂದ್ರೆ ನಿಮ್ಮ ಮೊಬೈಲ್ಗೆ ಬರತಕ್ಕಂತಹ SMS ಅಥವಾ ವಾಟ್ಸಪ್ ಸಂದೇಶದಂತೆ ಇವು ಕೆಲಸ ಮಾಡ್ತವೆ. ಹೇಗೆಂದರೆ, ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಏನು ಕೆಲಸ ಮಾಡಬೇಕು ಅಂತ ಆರ್ಡರ್ ಅಥವಾ ಸಂದೇಶನ ತಲುಪಿಸೋದೇ ಈ ಹಾರ್ಮೋನ್ಗಳ ಕೆಲಸ. ಹಾಗಾದರೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಯಾವ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾ? ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೆಲವು ಹಾಡುಗಳನ್ನು ಕೇಳಿಬನ್ನಿ.

ಸ್ನೇಹಿತರೆ, ನಮ್ಮ ಗಂಟಲ ಭಾಗದಲ್ಲಿರ್ತಕ್ಕಂತಹ ಪುಟ್ಟ ಚಿಟ್ಟೆ ಆಕಾರದ ಥೈರಾಯ್ಡ್ ಗ್ರಂಥಿ ಮುಖ್ಯವಾಗಿ 3 ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ ರಕ್ತಕ್ಕೆ ಬಿಡುತ್ತಂತೆ. ನಮ್ಮ ಇಡೀ ಬಾಡಿಯ ಮೆಟಬಾಲಿಸಮ್ ಅಂದರೆ ಶಕ್ತಿ ಉತ್ಪಾದನೆ ಕಂಟ್ರೋಲ್ ಆಗೋದು ಇವುಗಳಿಂದಾನೇ. ಆ 3 ಹಾರ್ಮೋನ್ಗಳು ಯಾವುವು ಅಂತ ಹೇಳಬೇಕಂದ್ರೆ ಸಿಂಪಲಾಗಿ ಮೊದಲನೆಯದು ಥೈರಾಕ್ಸಿನ್ ಅಂತ ಹೇಳಿ, T4 ಥೈರಾಕ್ಸಿನ್ ಅಂತ ಹೇಳ್ತಾರೆ. ಎರಡನೆಯದು T3 ಟ್ರೈ ಅಯೋಡೋ ಥೈರೋನೈನ್, ಹಾಗೆ ಮೂರನೇದು ಕ್ಯಾಲ್ಸಿಟೋನಿನ್. ಈ ಥೈರಾಕ್ಸಿನ್ ಇದೆಯಲ್ಲ, ಇದು ಮೈನ್ ಹಾರ್ಮೋನ್. ಥೈರಾಯ್ಡ್ ಗ್ಲ್ಯಾಂಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಸುಮಾರು 80% to 90% ಉತ್ಪತ್ತಿ ಮಾಡೋದು ಇದನ್ನೇ. ಇದರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನೇರವಾಗಿ ಇದು ಕೆಲಸ ಮಾಡೋದಿಲ್ಲ, ಬದಲಿಗೆ ನಮ್ಮ ರಕ್ತದ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಅಂದರೆ ಲಿವರ್, ಕಿಡ್ನಿ ಇತ್ಯಾದಿ ಅಂಗಗಳಿಗೆ ತಲುಪಿದ ಮೇಲೆ ಅಲ್ಲಿ

ಇನ್ನು ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ಇದನ್ನು ಕ್ಯಾಲ್ಶಿಯಂ ಮ್ಯಾನೇಜರ್ ಅಂತಾರೆ. ಇದು ಥೈರಾಯ್ಡ್ ಗ್ಲ್ಯಾಂಡ್ ಬಿಡುಗಡೆ ಮಾಡುವಂತಹ ಮೂರನೇ ಹಾರ್ಮೋನ್. ಇದರ ಕೆಲಸ ಏನಪ್ಪ ಅಂತಂದರೆ, ನಮ್ಮ ರಕ್ತದಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ ಪ್ರಮಾಣವನ್ನು ಜಾಸ್ತಿ ಆಗದಂತೆ ಬ್ಯಾಲೆನ್ಸ್ ಮಾಡುತ್ತೆ. ರಕ್ತದಲ್ಲಿರ್ತಕ್ಕಂತಹ ಎಕ್ಸ್ಟ್ರಾ ಕ್ಯಾಲ್ಶಿಯಮನ್ನು ಮೂಳೆಗಳಿಗೆ ಸೇರಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ T3 ಮತ್ತು T4 ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡೋಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಮುಖ್ಯವಾಗಿ ಬೇಕಾಗಿರೋದು ಅಯೋಡಿನ್. ನಾವು ತಿನ್ನೋ ಉಪ್ಪಿನಲ್ಲಿ ಅಯೋಡಿನ್ ಕಮ್ಮಿ ಆದರೆ ಥೈರಾಯ್ಡ್ಗೆ ಈ ಹಾರ್ಮೋನ್ಗಳನ್ನು ತಯಾರು ಮಾಡೋದಕ್ಕೆ ಆಗೋದೇ ಇಲ್ಲ. ಆವಾಗಲೇ ನೋಡಿ ಪ್ರಾಬ್ಲಮ್ ಶುರುವಾಗೋದು.

ಹಾಗೆ ಈ ಥೈರಾಯ್ಡ್ ಗ್ರಾಂಡ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ಎಷ್ಟು ಹಾರ್ಮೋನ್ ರಿಲೀಸ್ ಮಾಡಬೇಕು ಅಂತ ಆರ್ಡರ್ ಮಾಡೋದು ನಮ್ಮ ಮೆದುಳಿನಲ್ಲಿರ್ತಕ್ಕಂತಹ ಪಿಟ್ಯುಟರಿ ಗ್ರಂಥಿ ಬಿಡುಗಡೆ ಮಾಡ್ತಕ್ಕಂತಹ TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಅದಕ್ಕೆ ನೋಡಿ, ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಡಾಕ್ಟರ್ಸ್ ನೋಡೋದು ಇದೇ T3, T4 ಮತ್ತು TSH ಲೆವೆಲ್ಗಳನ್ನು.

ಏನೋ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಗಂಟಲ್ಲಿರ್ತಕ್ಕಂಥ ಆ ಪುಟ್ಟ ಚಿಟ್ಟೆ ಆಕಾರದ ಥೈರಾಯ್ಡ್ ಗ್ಲ್ಯಾಂಡ್ ಇದೆಯಲ್ಲ, ಅದು ಫುಲ್ ಸ್ಲೋ ಆಗಿ ತನಗೆ ತಾನೇ ಒಂದು ಬ್ರೇಕ್ ಹಾಕ್ಕೊಂಡು ಕೂತ್ಬಿಡುತ್ತೆ. ದೇಹಕ್ಕೆ ಬೇಕಾದಷ್ಟು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡೋದೇ ಇಲ್ಲ. ಅವಾಗೇನಾಗುತ್ತೆ ಗೊತ್ತಾ, ನಮ್ಮ ಇಡೀ ಬಾಡಿಯ ಇಂಜಿನ್ ಸಡನ್ನಾಗಿ ಸ್ಲೋ ಡೌನ್ ಆಗಿಬಿಡುತ್ತೆ. ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರಲ್ವಾ, ಏನೋ ಅಣ್ಣ ನಾನು ದಿನಕ್ಕೆ ತಿನ್ನೋದು ಎರಡೇ ಚಪಾತಿ ಆದರೂ ಬಲೂನ್ ಥರ ದಪ್ಪ ಆಗ್ತಾಯಿದ್ದೀನಿ, ನೀರು ಕುಡಿದ್ರೂ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ಹೈಪೋಥೈರಾಯ್ಡಿಸಮ್ನ ಮಹಿಮೆ. ಯಾಕಂದರೆ ನಿಮ್ಮ ಬಾಡಿ

ಮೆಟಾಬಾಲಿಸಮ್ ಫುಲ್ ಹಳ್ಳ ಹಿಡಿದಿರುತ್ತೆ, ಕೊಬ್ಬು ಕರಗೋದೇ ಇಲ್ಲ. ಇದರ ಜೊತೆಗೆ ಮುಖ ಎಲ್ಲ ಊದ್ಕೊಂಡು ಸದಾ ಸುಸ್ತು ಆಲಸ್ಯ ಕಾಡ್ತಾ ಇರುತ್ತೆ. ಎಷ್ಟೇ ಹೊತ್ತು ನಿದ್ದೆ ಮಾಡಿದರೂ ಮೈಕೈಯೆಲ್ಲ ಭಾರ ಅನಿಸುತ್ತೆ, ಸ್ಕಿನ್ನೆಲ್ಲ ಡ್ರೈ ಆಗಿ ಕಪ್ಪಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಚಣಿಗೆ ತಗೊಂಡ್ರೆ ಸಾಕು ಗೊಂಚಲು ಗೊಂಚಲಾಗಿ ಕೂದಲು ಉದುರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಅಲರ್ಜಿ. ಬೇರೆಯವರಿಗೆ ನಾರ್ಮಲ್ ಅನಿಸಿದ್ರು ಇವರು ಮಾತ್ರ ಒಂದು ಪುಟ್ಟ ಫ್ಯಾನ್ಗಳಿಗೂ ಮೈ ನಡುಗುವಷ್ಟು ಚಳಿಯಲ್ಲಿ ನಡುಗ್ತಾ ಇರ್ತಾರೆ. ಮನಸ್ಸೆಲ್ಲ ಒಂಥರ ಡಿಪ್ರೆಷನ್ ಮೂಡಿಗೆ ಹೊರಟೋಗುತ್ತೆ.

ಏನೋ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಮಾತನಾಡಬೇಕಂದ್ರೆ ಇದು ಹೈಪೋ ಥೈರಾಯ್ಡಿಸಮ್ಗೆ ಕಂಪ್ಲೀಟ್ ಉಲ್ಟಾ ಕಣ್ರಿ. ಇಲ್ಲಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಏನಾಗುತ್ತೋ ಗೊತ್ತಿಲ್ಲ, ಸಡನ್ ಆಗಿ ಓವರ್ ಆಕ್ಟಿವ್ ಆಗಿಬಿಡುತ್ತೆ. ದೇಹಕ್ಕೆ ಬೇಕಾಗಿರೋದಕ್ಕಿಂತ 3-4 ಪಟ್ಟು ಜಾಸ್ತಿ ಹಾರ್ಮೋನ್ಗಳನ್ನು ರಾಕೆಟ್ ಸ್ಪೀಡ್ನಲ್ಲಿ ರಕ್ತಕ್ಕೆ ಬಿಟ್ಬಿಡುತ್ತೆ. ಆವಾಗ ಇಡೀ ಬಾಡಿ ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರ ಕತೆ ಏನಪ್ಪ ಅಂತಂದರೆ, ದಿನಕ್ಕೆ 4-5 ಸಲ ಊಟ, ಸ್ವೀಟು, ತುಪ್ಪ ಅಂತ ಏನೇ ತಿಂದರೂ ಮನುಷ್ಯ ಮಾತ್ರ ಇದ್ದಕ್ಕಿದ್ದಂತೆ ಕಡ್ಡಿ ಥರ ಸಣ್ಣಗಾಗೋಗ್ತಾ ಹೋಗ್ತಾರೆ. ಯಪ್ಪ ಇವನು ಎಷ್ಟೇ ತಿಂದರೂ ದಪ್ಪ ಆಗೋದೇ ಇಲ್ಲ ಅಂತ ನಾವೇನೋ ಅನ್ಕೋತೀವಲ್ಲ, ಆದರೆ ಅವರ ಬಾಡಿ ಒಳಗಡೆ ಆ ಹೈಪರ್ ಹಾರ್ಮೋನ್ಗಳು ಸಿಕ್ಕಿದ್ದನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾ ಇರುತ್ತೆ. ಇವರಿಗೆ ಎ ಸಿ ರೂಮ್ನಲ್ಲಿ ಕೂರಿಸಿದರೂ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ, ಮೈಯೆಲ್ಲ ಒದ್ದೆ ಆಗೋ ಥರ ಬೆವರ್ತಾರೆ. ಎಲ್ಲಕ್ಕಿಂತ ಡೇಂಜರ್ ಅಂದರೆ ಇವರ ಮೂಡ್. ಸಣ್ಣ ಸಣ್ಣ ವಿಷಯಕ್ಕೂ ಸಡನ್ನಾಗಿ ಶಾರ್ಟ್ ಟೆಂಪರ್ ಆಗಿಬಿಡ್ತಾರೆ. ಕೈಕಾಲೆಲ್ಲ ಲೈಟಾಗಿ ನಡುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎದೆ ಒಳಗಡೆ ಲಬ್ ಡಬ್ ಅನ್ನೋ ಹಾರ್ಟ್ ಬೀಟ್ 100 ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಒಂಥರ ವಿಚಿತ್ರ ಆತಂಕ, ಗಾಬರಿ ಇವರನ್ನು ಕಾಡ್ತಾ ಇರುತ್ತೆ. ರಾತ್ರಿ ಎಷ್ಟು ಕಣ್ಮುಚ್ಚಿ ಮಲಗಬೇಕು ಅಂದ್ಕೊಂಡ್ರೂ ಇವರಿಗೆ ನಿದ್ದೆನೇ ಬರೋದಿಲ್ಲ. ಕಣ್ಣುಗಳು ಕೂಡ ಒಂಥರ ಮುಂಚಾಚಿದ ಹಾಗೆ ದೊಡ್ಡದಾಗಿ ಕಾಣಿಸ್ತವೆ. ಇಡೀ ಬಾಡಿನ ದಿನದ 24 ಗಂಟೆಯೂ ಓವರ್ಲೋಡ್ ಮಾಡಿ ಹಿಂಸೆ ಕೊಡೋದು ಇದೇ ಹೈಪರ್ ಥೈರಾಯ್ಡಿಸಮ್.

ಈ ಥೈರಾಯ್ಡ್ ಗ್ಲ್ಯಾಂಡ್ ಮುಂಚ್ಕೊಂಡ್ರೆ ಏನೆಲ್ಲ ಕಥೆ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಈಗ ವಿಷಯಕ್ಕೆ ಬರೋಣ. ನಮ್ಮ ಗಂಟ್ಲಲ್ಲಿರುವ ಆ ಪುಟ್ಟ ಚಿಟ್ಟೆಯನ್ನು ಸದಾ ಖುಷಿಯಾಗಿ ಹೆಲ್ದಿಯಾಗಿ ಇಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣವಾ. ನೀವು ಅಯೋಡಿನ್ ಮತ್ತು ಸರಿಯಾದ ಉಪ್ಪಿನ ಬಳಕೆ ಮಾಡಬೇಕಾಗುತ್ತೆ. ಥೈರಾಯ್ಡ್ ಹಾರ್ಮೋನ್ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಅಂಶ ಅಂದರೆ ಅದು ಅಯೋಡಿನ್. ಅದಕ್ಕೆ ನೀವು ಬಳಸ್ತಕ್ಕಂತಹ ಉಪ್ಪು ಅಯೋಡೈಸ್ಡ್ ಸಾಲ್ಟ್ ಆಗಿರಲಿ. ಆದರೆ ನೆನ್ಪಿಡಿ, ಉಪ್ಪು ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಆಗಬಾರ್ದು. ದಿನಕ್ಕೆ ಒಂದು ಟೀ ಚಮಚದಷ್ಟು ಉಪ್ಪು ನಮ್ಮ ದೇಹಕ್ಕೆ ಸಾಕಾಗುತ್ತೆ. ಇನ್ನು ಸಮುದ್ರದ ಆಹಾರಗಳು, ಹಾಲು ಮತ್ತು ಮೊಟ್ಟೆಯಲ್ಲೂ ಸಹ ಅಯೋಡಿನ್ ಚೆನ್ನಾಗಿರುತ್ತೆ. ಹಾಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ರೀಲ್ಸ್ ಕಮ್ಮಿ ಮಾಡಬೇಕಾಗತ್ತೆ. ನೆಮ್ಮದಿಯಿಂದ ನಿದ್ದೆ ಮಾಡಿ. ಇವತ್ತಿನ ಯುವ ಜನತೆಗೆ ಥೈರಾಯ್ಡ್ ಬರೋದಕ್ಕೆ ಮುಖ್ಯ ಕಾರಣ ರಾತ್ರಿ ಪೂರ್ತಿ ಮೊಬೈಲ್ ನೋಡ್ತಾನೆ ಇರ್ತಾರೆ. ಒಂದು ಗಂಟೆ ಆಗಲಿ, ಎರಡು ಗಂಟೆ ಆಗಲಿ ಎಚ್ಚರ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ನಮ್ಮ ದೇಹದ ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗೋದು ನಾವು ಗಾಢ ನಿದ್ರೆಯಲ್ಲಿದ್ದಾಗ ಮಾತ್ರ. ಹಾಗಾಗಿ ದಿನಾಲೂ 7-8 ಗಂಟೆಗಳ ಕಾಲ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಟೆನ್ಷನ್ ಬಿಟ್ಬಿಡಿ. ನಾವು ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಥವಾ ಟೆನ್ಷನ್ ತಗೊಂಡಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನೇರವಾಗಿ ಹೋಗಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಅಡ್ಡಗಾಲು ಹಾಕುತ್ತೆ. ಅದಕ್ಕೆ ಲೈಫನ್ನು ಸ್ವಲ್ಪ ಲೈಟಾಗಿ ತಗೊಳ್ಳಿ. ದಿನಕ್ಕೆ 15 ನಿಮಿಷ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಅಥವಾ ನಿಮಗೆ ಇಷ್ಟವಾದ ಹಾಡುಗಳನ್ನು ಕೇಳಿ ರಿಲ್ಯಾಕ್ಸ್ ಆಗಿ. ಮತ್ತಷ್ಟು ಮಾತನಾಡೋಣ ಒಂದು ಹಾಡಿನ ನಂತರ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಇನ್ನು ಥೈರಾಯ್ಡ್ಗಳನ್ನ ಆರೋಗ್ಯವಾಗಿಡೋದಕ್ಕೆ ಥೈರಾಯ್ಡ್ ಫ್ರೆಂಡ್ಲಿ ಫುಡ್ಸ್ ನಿಮ್ಮ ಡಯಟಲ್ಲಿ ಇರಲಿ, ಅಂದರೆ ನಟ್ಸ್ ಮತ್ತು ಸೀಡ್ಸ್ ಅಂತಾರೆ ಇದನ್ನು, ಬಾದಾಮಿ, ಅಕ್ರೋಟ್ ಅಂದರೆ ವಾಲ್ನಟ್ಸ್ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಸೆಲೇನಿಯಮ್ ಮತ್ತು ಜಿಂಕ್ ಇರುತ್ತೆ. ಇವು ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾವಂತೆ. ಹಾಗೆ ಮಿತವಾಗಿ ಹಸಿರು ಸೊಪ್ಪುಗಳನ್ನು ಮತ್ತು ನೆನೆಸಿದ ಕಡಲೆಕಾಯಿ ಮತ್ತು ನಾರಿನಾಂಶ ಇರತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ಬಳಸಿ, ಸಂಸ್ಕರಿಸಿದ ಆಹಾರ ಬೇಡ. ಈ ಬೇಕರಿ ಐಟಮ್ಸ್, ಮೈದಾ, ಪ್ಯಾಕೇಜ್ಡ್ ಜಂಕ್ ಫುಡ್ಸ್ಗೆಲ್ಲ ಸ್ವಲ್ಪ ಕಡಿವಾಣ ಹಾಕಿ. ಹಾಗೆ ದಿನಕ್ಕೆ ಕನಿಷ್ಠ 30 ನಿಮಿಷ ಆದರೂ ವ್ಯಾಯಾಮ ಮಾಡಿ. ಜಿಮ್ಗೆ ಹೋಗಿ ಸಿಕ್ಕಾಪಟ್ಟೆ ತೂಕ ಎತ್ತಬೇಕಾಗಿಲ್ಲ. ದಿನಕ್ಕೆ ಕನಿಷ್ಠ 30 ನಿಮಿಷ ವೇಗವಾಗಿ ವಾಕಿಂಗ್, ರನ್ನಿಂಗ್, ಸೈಕ್ಲಿಂಗ್ ಅಥವಾ ಯೋಗ ಮಾಡಿ. ವ್ಯಾಯಾಮ ಮಾಡೋದ್ರಿಂದ ಬಾಡಿ ಮೆಟಬಾಲಿಸಮ್ ಆ್ಯಕ್ಟಿವ್ ಆಗುತ್ತೆ, ಥೈರಾಯ್ಡ್ ಗ್ರಂಥಿ ಕೂಡ ಚುರುಕಾಗುತ್ತೆ. ವರ್ಷಕ್ಕೊಮ್ಮೆ ಒಂದು ಸಣ್ಣ ಬ್ಲಡ್ ಟೆಸ್ಟ್ ಅಂತ ರುಟೀನ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾವುದೇ ಸಿಂಪ್ಟಮ್ಸ್ ಇಲ್ಲದಿದ್ದರೂ ವರ್ಷಕ್ಕೆ ಒಂದು ಸಲ ಬ್ಲಡ್ ಕೊಟ್ಟು T3, T4, TSH ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಬೆಸ್ಟು. ಆರಂಭದಲ್ಲೇ ಏನಾದರೂ ಏರುಪೇರಾಗಿದ್ದರೆ ಡಾಕ್ಟರ್ಸ್ ಒಂದು ಪುಟ್ಟ ಮಾತ್ರೆ ಕೊಡ್ತಾರೆ, ಅದನ್ನು ತಗೊಂಡ್ರೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದಲ್ವಾ? ಸ್ನೇಹಿತರೆ, ಗಾಡಿಗೆ ಹೇಗೆ ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಮಾಡಿ ಸರ್ವೀಸ್ ಮಾಡಿಸ್ಬೇಕು, ಹಾಗೆ ನಮ್ಮ ಬಾಡಿ ಇಂಜಿನ್ ಕೂಡ ಟೈಮ್ ಟು ಟೈಮ್ ಕಾಳಜಿ ವಹಿಸಿ ಆರೋಗ್ಯವಾಗಿ ಇಡಬೇಕು. ನಮಗಾಗಿ ನಾವು ದಿನಕ್ಕೆ ಒಂದು 1/2 ಗಂಟೆ ಟೈಮ್ ಕೊಡೋಕ್ಕೆ ಆಗಲ್ವಾ ಹೇಳಿ? ಆರೋಗ್ಯ ಚೆನ್ನಾಗಿದ್ದರೆ ತಾನೇ ನಾವು ದುಡಿಯೋ ಕಾಸಿಗೆ ಒಂದು ಬೆಲೆ ಇರೋದು. ಅದಕ್ಕೆ ಇವತ್ತಿನಿಂದಾನೇ ಒಳ್ಳೆ ಊಟ ಮಾಡಿ, ನೆಮ್ಮದಿಯಿಂದ ನಿದ್ದೆ ಮಾಡಿ, ಟೆನ್ಷನ್ ತಗೋಬೇಡಿ. ಇದೇ ನಮ್ಮ ಥೈರಾಯ್ಡ್ ಆರೋಗ್ಯದ ರಹಸ್ಯ.

ಸ್ನೇಹಿತರೆ, ಥೈರಾಯ್ಡ್ ಬಗ್ಗೆ ಏನೋ ತಿಳ್ಕೊಂಡ್ವಿ. ವಿಶ್ವ ಥೈರಾಯ್ಡ್ ದಿನ ಯಾಕೆ ಆಚರಿಸ್ತಾರೆ ಅಂತ ಗೊತ್ತಾ? ಇದರ ಹಿಂದೆ ಒಂದು ದೊಡ್ಡ ಕಾರಣವೇ ಇದೆ. ಯುರೋಪಿಯನ್ ಥೈರಾಯ್ಡ್ ಅಸೋಸಿಯೇಷನ್ ನೇತೃತ್ವದಲ್ಲಿ 2008 ಪ್ರತಿ ವರ್ಷ ಮೇ 25 ಈ ದಿನವನ್ನು ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೊತ್ತಾ? ಇವತ್ತು ಜಗತ್ತಿನಾದ್ಯಂತ ಸುಮಾರು 20 ಹೆಚ್ಚು ಜನ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ಶಾಕಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ 1/2 ಹೆಚ್ಚು ಜನಕ್ಕೆ ತಮಗೆ ಥೈರಾಯ್ಡ್ ಇದೆ ಅನ್ನೋದೇ ಗೊತ್ತಿಲ್ಲ. ಹೌದು, ಜನ ಸುಸ್ತು, ಮೂಡ್ ಸ್ವಿಂಗ್ಸ್, ತೂಕ ಹೆಚ್ಚಾಗೋದನ್ನು ನಾರ್ಮಲ್ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದಕ್ಕಾಗಿಯೇ ಈ ಕಾಯಿಲೆ ಬಗ್ಗೆ ಜನರಲ್ಲಿ ಎಚ್ಚರಿಕೆ ಮೂಡಿಸೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಆರಂಭದಲ್ಲೇ ಇದನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ನೆನೆಸ್ಕೊಳ್ಳೋದಕ್ಕೆ ಇಡೀ ಜಗತ್ತು ಇವತ್ತಿನ ದಿನವನ್ನು ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಆಚರಿಸ್ತಿದೆ.

ಗೆಳೆಯರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದೇ ಬಿಟ್ವಿ. ಗಡಿಯಾರ ಓಡ್ತಾ ಇದೆ, ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ಇಷ್ಟೊತ್ತು ನಾವು ಈ ವರ್ಲ್ಡ್ ಥೈರಾಯ್ಡ್ ಡೇ ಬಗ್ಗೆ, ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ, ಹಾಡುಗಳನ್ನು ಕೇಳಿದ್ವಿ ಅಲ್ವಾ. ಆದರೆ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಗೆಳೆಯನಾಗಿ ಒಂದೇ ಒಂದು ಮಾತು ನಿಮ್ಮ ಎದೆಗೆ ಮುಟ್ಟೋ ಹಾಗೆ ಹೇಳ್ತೀನಿ ಕೇಳಿ. ಗೆಳೆಯರೇ, ಇವತ್ತಿನ ಈ ಫಾಸ್ಟ್ ಲೈಫಲ್ಲಿ ನಾವೆಲ್ಲ ಒಂಥರ ರೇಸ್ ಕುದುರೆಗಳ ಥರ ಓಡ್ತಾ ಇದ್ದೀವಿ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ ಟೆನ್ಷನ್, EMI ಚಿಂತೆ, ಬಿಸ್ನೆಸ್ ಲಾಸ್, ಮಕ್ಕಳ ಫೀಸ್, ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. ದುಡಿತೀವಿ, ಕಷ್ಟಪಡ್ತೀವಿ, ಯಾರಿಗೆ? ನಮ್ಮ ಫ್ಯಾಮಿಲಿಗೆ, ನಮಗೋಸ್ಕರ. ಆದರೆ ಈ ಓಟದಲ್ಲಿ ನಾವು ದಿನ ಮರ್ತು ಹೋಗ್ತಾ ಇರೋದು ಯಾರನ್ನ ಗೊತ್ತಾ? ನಮ್ಮನೆ, ನಮ್ಮದೇ ಈ ಪುಟ್ಟ ಶರೀರವನ್ನು. ವಿಶೇಷವಾಗಿ ಮನೆಯಲ್ಲಿರೋ ಹೆಣ್ಣುಮಕ್ಕಳು, ಇಡೀ ಮನೆಗೆ ಏನೋ ಒಂದು ಸಣ್ಣ ಜ್ವರ ಬಂದರೂ ಇಡೀ ರಾತ್ರಿ ಎಚ್ಚರ ಇದ್ದು ಸಾಕ್ತಾರೆ. ಆದರೆ ತಮಗೆ ಸದಾ ಸುಸ್ತು ಆಗ್ತಾ ಇದ್ರು, ಕಾಲು ನೋವು ಬರ್ತಾ ಇದ್ರು, ಅಯ್ಯೋ ಸುಮ್ಮನಿರಪ್ಪ, ಗ್ಯಾಸ್ಟ್ರಿಕ್ ಇರಬೇಕು, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಅಂತ ಒಂದು ಸಣ್ಣ ಮಾತ್ರೆ ನುಂಗಿ ಮತ್ತೆ ಕಿಚನ್ಗೆ ಹೊರಟೋಗ್ತಾರೆ. ಕೊನೆಗೆ ಒಂದು ದಿನ ಅದು ದೊಡ್ಡದಾಗಿ ಥೈರಾಯ್ಡ್ ಆಗಿ ಹೊರಬಂದಾಗ ಒಳಗಡೆ ಇಡೀ ದೇಹ ನರಳ್ತಾ ಇರುತ್ತೆ. ಗೆಳೆಯರೇ, ನೆನ್ಪಿಟ್ಕೊಳ್ಳಿ, ಈ ಜಗತ್ತಿನಲ್ಲಿ ಆರೋಗ್ಯಕ್ಕಿಂತ

ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ನೀವು ಕೋಟಿ ಕೋಟಿ ಸಂಪಾದನೆ ಮಾಡಬಹುದು, ಆದರೆ 5 ನಿಮಿಷ ನೆಮ್ಮದಿಯಾಗಿ ಉಸಿರಾಡೋ ಆರೋಗ್ಯ ಇಲ್ಲ ಅಂದರೆ ಆ ಕಾಸಿಗೆ ಏನು ಬೆಲೆ ಹೇಳಿ? ಈ ಥೈರಾಯ್ಡ್ ಅನ್ನೋದು ನಾವೇ ತಂದುಕೊಂಡಿರುವ ಲೈಫ್ ಸ್ಟೈಲ್ ಕಾಯಿಲೆ. ನಾವು ನಮ್ಮನ್ನು ಇಷ್ಟಪಡೋದು ಕಮ್ಮಿ ಮಾಡಿದಾಗ, ನಮಗೆ ನಾವೇ ಟೈಮ್ ಕೊಡೋದನ್ನು ನಿಲ್ಲಿಸಿದಾಗ ನಮ್ಮ ದೇಹ ನಮಗೆ ಕೊಡೋ ವಾರ್ನಿಂಗ್ ಇದು. ಅದಕ್ಕೆ ಇವತ್ತು ಈ ವಿಶ್ವ ಥೈರಾಯ್ಡ್ ದಿನದಿಂದ ಒಂದು ಪ್ರತಿಜ್ಞೆ ಮಾಡೋಣ. ಇನ್ಮೇಲೆ ನಿಮ್ಮ ಮನೇಲಿರೋ ಹೆಣ್ಮಕ್ಳನ್ನ ಪ್ರೀತಿಯಿಂದ ಮಾತನಾಡಿಸಿ ಆಗಾಗ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ನಂಬಿ, ನೀವು ಕೊಡೋ ಈ ದುಬಾರಿ ಗಿಫ್ಟ್ಗಳಿಗಿಂತ ಈ ಒಂದು ಮಾತಿದೆಯಲ್ಲ, ಇದು ಅವ್ರಿಗೆ ಕೊಡೋ, ಇದರಿಂದ ಅವ್ರಿಗೆ ಸಿಗುವಂತಹ ನೆಮ್ಮದಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದಿನಕ್ಕೆ 1/2 ಗಂಟೆ ನಿಮಗಾಗಿ ಮುಡಿಪಾಗಿಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಮನಸ್ಸು ಬಿಚ್ಚಿನಾಗಿ ಟೆನ್ಷನ್ ಅನ್ನೋ ವಿಲನನ್ನು ಲೈಫಿಂದ ಹೊರಗಾಕಿ. ಆಗ ನೋಡಿ, ನಿಮ್ಮ ಗಂಟ್ಲಲ್ಲಿರುವ ಥೈರಾಯ್ಡ್ ಅನ್ನುವ ಆ ಪುಟ್ಟ ಚಿಟ್ಟೆ ಸದಾ ಖುಷಿಯಾಗಿ ರೆಕ್ಕೆ ಬಡಿಯುತ್ತೆ. ನಿಮ್ಮ ಲೈಫ್ ಕೂಡ ರಂಗಾಗಿರುತ್ತೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ರೆ ಇವತ್ತೇ ನಿಮ್ಮ ಹೆಲ್ತ್ ಕಡೆ ಒಂದು ಹೆಜ್ಜೆ ಇಡಿ. ನಾಳೆ ಇದೇ ಟೈಮ್ಗೆ ಮತ್ತೊಂದು ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz. ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS. ಸದಾ ಆರೋಗ್ಯವಾಗಿರಿ, ಆನಂದವಾಗಿರಿ. ನಮಸ್ಕಾರಗಳು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಇದುವರೆಗೂ ಸಿರಿಗಂಧ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಇದೀಗ ಸಮಯ 8:45 ಇನ್ನು ಮುಂದೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನೀಗ ಕೇಳಿ ವಾಮನ್ ಬೇಂದ್ರೆ ಅವರ ರಚನೆ ನನ್ನ ಈ ಕೊರಳು ನಿನ್ನ ಕೊಳಲಾಗಿ ಕೃಷ್ಣ ಸುಗಮ ಸಂಗಮವಾಗಲಿ.

0: ಇದುವರೆಗೂ ಶ್ರೀಕಾಂತ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇನ್ನೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮನೋಹರ್ ಪಟವರ್ಧನ್ ಅವರ ಗಾಯನದಲ್ಲಿ ತಬಲಾ ಆದರ್ಶ್ ಶೆನಾಯ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ.

0: ಇದುವರೆಗೂ ಮನೋಹರ್ ಪಟವರ್ಧನ್ ಅವರ ಗಾಯನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ತಬಲಾ ಆದರ್ಶ ನಾಯವರದಾಗಿತ್ತು, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ ಅವರದಾಗಿತ್ತು.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
2: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
1: ಓಕೆ,
2: ಅದೇ ಪಯಣದಲ್ಲಿ ಏನಾಯಿತು ಅಂದರೆ ಟ್ಯೂಷನ್ಸ್ ಅಂತ ಆವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯೋಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಯಲ್ಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೆ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ, ಎಲ್ಲೆಲ್ಲಿ ಇದ್ನೋ, ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
1: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಿರೋದು, ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th ಸ್ಟ್ಯಾಂಡರ್ಡಿಗೆ ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್, ಆಂಟ್ಸ್, ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ ಡಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸೋಕೆ ಆಗ್ತಾ ಇರಲಿಲ್ಲ, ಸ್ಪೆಷಲೈಸ್

0: ಏನಾದ್ರು ಇತ್ತು ಅಂದ್ರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ತರ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಅವಾಗ ಕೌನ್ಸಿಲಿಂಗ್ಗೆ ಏನ್ ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ ಕೈಲಾಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ. ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು, ಬಿಕಾಸ್ 10th standard ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ, ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್, ಅಲ್ಲಿ ಆನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
1: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
0: I am part of some organizations who are into this, but mainstream age I could not do that.
1: Okay.
0: Yakendra engineering aadmele 2 years nan ashte India lidido, amele I flew out. So adrinda illi yenu ಆವಾಗಿನ ಡೆವಲಪ್ಮೆಂಟ್ಸ್ ಆಯಿತು, ಐ ಕುಡಂಟ್ ಮ್ಯಾಚ್. ಆದರೆ ಅಲ್ಲಿ ಅದೇ ಫೀಲ್ಡಲ್ಲೇ ನಾನು ಮಾಸ್ಟರ್ಸ್ ಮಾಡಿದ್ದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್.
1: ಓಕೆ. ಆಶಾ ಅವರೇ, ಬೆಂಗಳೂರು, ಮೈಸೂರು, ಸಿಂಗಾಪುರ್, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
0: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನ ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲೀನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ, ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು. ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ, ಅಲ್ಲಿ ಸಿಸ್ಟಮ್ಸ್ ಏನು ಅಂತ, ಅದೆಲ್ಲ ತುಂಬಾನೇ ಇಷ್ಟ ಆಗಿ ನಮ್ಮ ಭಾರತೀಯ ಅಂತ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗೆ ಆಗೋಗಿ ಇಂಪ್ಲೈ ಮಾಡೋ ಥರ ಅಲ್ಲಿ ಆಪರ್ಚುನಿಟಿ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬ ಸಂಘಗಳಿದೆ ಅಲ್ಲಿ, ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಾಪುರ್ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನು ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೇ ಮುಗಿಸೋ ಅಂಥದ್ದು, ಇದೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ.
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್, ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ.
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್, ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ.
1: ಓಕೆ.
0: ಸೊ
1: ಕೆಲಸ ಎಲ್ಲ ಮುಗಿಸ್ಕೊಂಡು,
0: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್.
1: ಓಕೆ.
0: ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ ನನಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬಾರೋ ಬುಕ್.
1: ಓಕೆ.
0: So that I can never forget.
1: Okay. ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ ಐ ಯೂಸ್ ಟು ಹ್ಯಾವ್ 68 students ಪರ್ ಬ್ಯಾಚ್ ವೆನ್ ಐ ಕೇಮ್ ಟು ಮೈ ಇಂಜಿನಿಯರಿಂಗ್. ಸೊ ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡು ಬರ್ತೀವಿ ಅದೆಲ್ಲ. ಬಟ್ ಅದಕ್ಕಿಂತ ಸಮಾಜಕ್ಕೆ

0: ಬಹುದಾ ಅನ್ನೋ ಒಂದು ಥಾಟ್ ಬಂದಿದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಅವ್ರು ಓದದೇ ಇದ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗ್ಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗಬೇಕು ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಫಾರ್ ಎವ್ರಿಬಡಿ ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದಮೇಲೆ ಎಲ್ಲರ ಕಾರ್ಪೊರೇಟ್ಗೆ ಹೋಗಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದಿರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ಡ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರೂ ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್.
1: ಓ,
0: ಇನ್ ಮೈಸೂರ್ ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಕರ್ಕೊ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟೀಕ್ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್ ಆ ತರ. ಕನಿ ಕಡೆಯ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಓಕೆ, ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೆ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದರೂ ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರಾ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೇ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಅವಾಗಲಿ ಇನ್ನು 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗೆ ಮಾಡೋದು ಹೇಗೆ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯಿತು. ಆವಾಗ ಯಾರಿಗೆ ಅದು ಮಾಡೋಕ್ಕೆ ನನ್ನ ಥರನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ eligible to get all such facilities anta anistu. So I joined them. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: Maybe it might have come to you by experience. ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವರಿದನ್ನು

0: ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್, ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟ ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನಿಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೂ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ಥರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂಥದ್ದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನೂ ಇಲ್ಲ ಅಂದರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದಿ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯುವರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನೂ ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಕೇಳಿಸ್ಕೊಂಡ್ರೇ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್, ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸ್ಬೋದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು, ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ,
0: ಸಿಪಿಆರ್ ಆಗ್ಲಿ,
1: ಎಲ್ಲ ಸಾಮಾನ್ಯ ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸ.
0: ತುಂಬಾನೇ ಇಂಪಾರ್ಟೆಂಟ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದು ಪಿಜ್ಜಾಗ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡೋಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ಮ ಫ್ರೆಂಡ್ಸ್ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅವ್ರಿಗೆ ಆವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನು ಯಾಕೆ ಮಾಡಬಾರ್ದು ಅಂತ. ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಹಾಂ ಅದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವರಿಗೆ ನೀವು ತಿಳಿಸಿ ಹೇಳಬೇಕು, ನೀನು ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದರೆ ಇದನ್ನು ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡೋಕ್ಕಾಗಲ್ಲ ಇದನ್ನು, ಸೊ ನೀನು ಅದನ್ನು ಮಾಡಿಕೊಡು ಅನ್ನೋದು ಆ್ಯಸ್ ಅ ಗಿಫ್ಟ್.
1: ಓಕೆ.
0: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ.
1: ಓಕೆ.
0: ಸೊ ಆವಾಗ ಶಿ ರೆಕಗ್ನೈಸಸ್ ಅವರ್ ಟ್ಯಾಲೆಂಟ್ ಅಂಡ್ ಶಿ ಈಸ್ ಗ್ರೋನ್. ಸೊ ಈ ಥರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದೋ ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ದಟ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ

0: ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ ಅಮ್ಮನ ಸೀರೆ ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡ್ಬೋದು, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ, ದಟ್ ಮೆಮೊರಿ ನಮ್ಮತ್ರನೇ ಇರುತ್ತೆ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ, ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವ್ರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ಥರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಲ್ಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರು ಕಸ್ಟಮರು ಇದನ್ನು ಯಾರು ಮಾಡಿದ್ದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಸಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ಮ ಪರ್ಸನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ನಮಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯ್ತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಆರ್ ಒಂದೇ ಲೈನ್ ಯಾವುದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ಥರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ದೇರ್.
1: ಓಕೆ, ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯಿತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ, ಓಕೆ, ಡೂ ಇಟ್.
1: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪಾರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ,
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗೋಗುತ್ತೆ.
1: ಓಕೆ, ನಿಮ್ಮ ಲೈಫನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ?
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ. ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಆ್ಯಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪಾವನಗಂಗಾ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ರಾಜನ್ ನಾಗೇಂದ್ರ.

ಮುಂದಿನ ಗೀತೆ ಅರ್ಜಿತ್ ಸಿಂಗ್ ಮಿಥುನ್ ಶಶಾ ತಿರುಪತಿಯವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಫ್ ಗರ್ಲ್ಫ್ರೆಂಡ್ ಚಿತ್ರದ್ದು.

ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ವಿ ಹರಿಕೃಷ್ಣ.

ಇನ್ನೀಗ ಕಾರ್ಯಕ್ರಮದ ಕಡೆಯ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದಿಂದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ರಂಗರಾವ್ ಎಂ.

ಆಕಾಶವಾಣಿ ಬೆಂಗಳೂರು, ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಕಾರ್ಯಕ್ರಮ, ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ. 7:15 ಎಂ ಸ್ನೇಹ ಹಾಡಿರುವ ಭಾವಗೀತೆಗಳು. 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇನ್ನು 8:35 ಆಕಾಶಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿ ಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸೋನ್ಹೆರೆಪಲ್, 11:00 ಸವಿ ನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ವುಮನ್ನೇ, ರಚನೆ ನೇತ್ರ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಭಾಗಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. ಇನ್ನು 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದ. 7:45 ಸಿರಿಗಂಧ, 9:15 ಹೆಚ್ ಕೆ ರಘು ಹಾಡಿರುವ ಭಾವಗೀತೆಗಳು, 9:30 ಮನಿಟಾಕ್ ನಂತರ ಮಂಥನ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೆ ಜಯಮಂಗಳ ಕೃಷ್ಣಮಣಿ ಅವರ ಹಾಡುಗಾರಿಕೆ, ವೈಲಿನ್ ಟಿಟಿ ಶ್ರೀನಿವಾಸನ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಸಮಯ 11:05 ಆಗಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: dominant ashore, securing two gold medal today. And that's the end of the news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:10. ನಿಲಯದ ಮುಂದಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್.